ಆಕಾಶವಾಣಿ ಮಂಗಳೂರು. ಇಂದು ಶನಿವಾರ, 1948 ರಾಷ್ಟ್ರೀಯ ಶಕ ವರ್ಷದ ಜ್ಯೇಷ್ಠ ಮಾಸದ 16 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 6 ತಾರೀಖು. ಈಗ ಸಮಯ 5:58:40. ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಶ್ರೋತೃಬಾಂಧವರಿಗೆಲ್ಲ ಶುಭ ಮುಂಜಾನೆ. ಬೆಳಗ್ಗಿನ ಈ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು.

ಆಕಾಶವಾಣಿ ಮಂಗಳೂರು, ಸಮಯ 6:10. ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೀರ್ತಿಕುಮಾರ್ ಬಡಶೇಷಿ ಅವರ ಧ್ವನಿಯಲ್ಲಿ ಕೇಳಿ ಹಸನ್ಮುಖ ವಿಠಲರ ರಚನೆ, ನಿನ್ ಹೊರತು ಇನ್ನಿಲ್ಲ ಹನುಮಾ.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೇಶಭಕ್ತಿ ಗೀತೆ ನಮೋ ನಮೋ ನಿನಗೆ ನಮೋ ಓ ಭಾರತಾಂಬೆ ವೃಂದಗಾನದಲ್ಲಿ ಪಿ ಎಸ್ ರಾಮಾನುಜಮ್ಮವರ ರಚನೆ.

0: ಗಾಳಿ, ಜೀವಂತ ಮತ್ತು ನಿರ್ಜೀವ ವಸ್ತುಗಳು, ಪ್ರಾಣಿಗಳು, ಸಸ್ಯಗಳು ಮತ್ತು ಸೂಕ್ಷ್ಮಜೀವಿಗಳು ಎಂದರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ಎಲ್ಲವೂ ಗೋಚರವಾಗಿ ಅಗೋಚರವಾಗಿ ಅನುಭವಕ್ಕೆ ಬರುವ ಈ ಭೌತಿಕ ಜಗತ್ತು ಅಂದರೆ ಅದು ಬರೀ ಕಾಡು ಹಸಿರು ಮಾತ್ರವಲ್ಲ, ಎಲ್ಲವೂ. ಅದು ಜೀವಿಯ ಜೀವ ಮತ್ತು ಬದುಕು, ಜೀವಿಯ ನೈಸರ್ಗಿಕ ಆವಾಸ ಸ್ಥಾನ. ಅದನ್ನು ಬಿಟ್ಟು ಯಾವುದೇ ಜೀವಿಯೂ ಬದುಕಲಾರದು, ಯಾಕೆಂದರೆ ಪ್ರತಿಯೊಂದು ಜೀವಿಯು ಪ್ರಕೃತಿಯ ಅಂಶವೇ ಆಗಿವೆ. ಮಾನವನ ಭೌತಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಆಯಾ ಪ್ರದೇಶದ ಪ್ರಕೃತಿ ಬೀರುವ ಪರಿಣಾಮವನ್ನು ಯಾರೂ ಅಲ್ಲಗಳೆಯಲಾರರು. ಪ್ರತಿಯೊಂದು ಜೀವ ಅದು ಬದುಕುತ್ತಿರುವ ಪ್ರಕೃತಿಯನ್ನು ಎಂದರೆ ಸ್ವಭಾವ, ರೀತಿ, ನೀತಿ, ರೂಪ, ಆಕಾರ ಎಲ್ಲವನ್ನು ಆಯಾ ಪ್ರಕೃತಿಯೇ ನಿರ್ಧರಿಸುತ್ತದೆ. ಯಾವುದೇ ವ್ಯಕ್ತಿಯೊಬ್ಬ ಯಾವುದೇ ಊರಿಗೆ ಹೋಗಲಿ, ದೇಶಕ್ಕೆ ಹೋಗಲಿ, ಅವನ ಭಾಷೆ ಮತ್ತು ಜೀವನ ಶೈಲಿ ಬದಲಾಗಬಹುದು, ಆದರೆ ಪ್ರಕೃತಿ ಬದಲಾಗಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಮಾತು ಕೃತಿಗಳಲ್ಲಿ ನಮ್ಮ ಪ್ರಕೃತಿ ಒಂದಲ್ಲ ಒಂದು ರೀತಿಯಿಂದ ಪ್ರಕಟಗೊಳ್ಳುತ್ತದೆ. ಮನುಷ್ಯ ಮತ್ತು ಪ್ರಕೃತಿಯ ಜೊತೆಗಿನ ಅಗಾಧವಾದ ಸಂಬಂಧವನ್ನು ತಿಳಿಯಬೇಕಿದ್ರೆ ಒಂದಿಷ್ಟು ನಮ್ಮ ಪೂರ್ವಿಕರ ಬದುಕಿನ ಒಳಗೆ ನಾವು ಪ್ರವೇಶಿಸಬೇಕು. ಅವರಿಗೆ ಬದುಕಿನ ಎಲ್ಲವೂ ಪ್ರಕೃತಿಯೇ ಆಗಿತ್ತು. ಸುತ್ತಮುತ್ತಲಿನ ಪ್ರಕೃತಿಯ ಪ್ರತಿಯೊಂದರ ಜೊತೆಗೂ ಬದುಕಿನ ಎಲ್ಲಾ ಹಂತಗಳಲ್ಲೂ ಅವಿನಾಭಾವ ಸಂಬಂಧವನ್ನು ಅವರು ಬೆಳೆಸಿಕೊಂಡು ಬಂದರು. ಅವರಿಗೆ ಪ್ರಕೃತಿಯೇ ಬದುಕಿನ ಸೂತ್ರ, ಅದುವೇ ನಿಯಾಮಕ ಮತ್ತು ನಿಯಂತ್ರಕ ಶಕ್ತಿ. ಪ್ರಕೃತಿ ಮನುಷ್ಯ ಜೀವಿಗಳನ್ನು ರಕ್ಷಿಸಿ ಕಾಪಾಡುವ ರಕ್ಷಾ ಕವಚವೆಂದು ಅವರು ಹಿಂದೆಯೇ ನಂಬಿದ್ದರು. ಜೀವನ ವರ್ತನದ ಪ್ರತಿ ಹಂತದಲ್ಲೂ ಅವರು ಪ್ರಕೃತಿಯನ್ನು ಸೇರಿಸಿಕೊಂಡರು. ಪ್ರಕೃತಿಯೇ ಅವರ ಬದುಕಿನ ಆಧ್ಯಾತ್ಮ, ಆಹಾರ, ವಿಹಾರ ಎಲ್ಲವೂ ಅದೇ. ಆದುದರಿಂದಲೇ ನೆಲವನ್ನು, ಕಡಲನ್ನು, ಕಾಡನ್ನು, ಪ್ರಾಣಿಗಳನ್ನು ಅವರಿಗೆ ಆರಾಧಿಸಲು ಸಾಧ್ಯವಾಯಿತು. ಅವರ ಮಾತು, ಗಾದೆ, ಜೀವನ, ಒಗಟು, ಹಾಡು, ಕುಣಿತ ಎಲ್ಲವೂ ಪ್ರಕೃತಿಯಿಂದಲೇ ಬಂದವುಗಳು. ಪ್ರಕೃತಿ ಮನುಷ್ಯರ ಸ್ಫೂರ್ತಿ ಮತ್ತು ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸುವ ಸಾಧನ. ಪ್ರಕೃತಿಯ ಸಚೇತನ, ಅಚೇತನ ವಸ್ತುಗಳೆಲ್ಲವೂ ಮಾನವರ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಬೆರೆತುಕೊಂಡಿವೆ. ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಪ್ರಕೃತಿಯ ಜೀವಜಾಲಗಳ ಮತ್ತು ಮರಗಿಡಗಳ ಗುಣಗಳು ಬದಲಾಗುತ್ತಾ ಹೋಗುತ್ತದೆ. ನಮ್ಮ ಪೂರ್ವಿಕರು ಅದನ್ನು ಚೆನ್ನಾಗಿ ಅರಿತಿದ್ದರು. ಯಾವ ಯಾವ ಕಾಲದಲ್ಲಿ ಪ್ರಕೃತಿಯ ಯಾವ ವಸ್ತುಗಳನ್ನು ಬಳಸಬೇಕು ಎಂಬುದನ್ನು ಆಚರಣೆಯ ಹಿನ್ನೆಲೆಯಲ್ಲಿ ಅವರು ಮನವರಿಕೆ ಮಾಡಿಕೊಂಡಿದ್ದರು. ಮಳೆ ಬಿದ್ದು ಚಿಗುರಿ ಹಸಿರಾಗಿ ಆರೋಗ್ಯಯುತವಾಗಿ ಬೆಳೆದ ಗಿಡಮರಗಳೆಲೆಗಳಲ್ಲೂ, ಕಾಯಿ ಪಲ್ಲೆಗಳಲ್ಲೂ, ದಂಟುಗಳಲ್ಲೂ, ಬೇರುಗಳಲ್ಲೂ ಔಷಧೀಯ ಮತ್ತು ಆರೋಗ್ಯಕರ ಅಂಶಗಳು ತುಂಬಿರುತ್ತವೆ ಎಂದು ಅರಿತು ಆಯಾ ಕಾಲಕ್ಕೆ ತಕ್ಕಂತೆ ಅವುಗಳನ್ನು ಧಾರಾಳವಾಗಿ ಬಳಸಿದರು. ಮಾನವರ ಬದುಕಿನ ನೈತಿಕ, ರಾಜಕೀಯ, ಆರ್ಥಿಕ, ಆಧ್ಯಾತ್ಮಿಕ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯಿಂದ ಪ್ರಕೃತಿ ಹಾಸುಹೊಕ್ಕಾಗಿ ಬೆರೆತುಕೊಂಡಿದೆ. ಪ್ರಕೃತಿಯ ಒಂದು ಭಾಗವಾಗಿ ಮತ್ತು ಬುದ್ಧಿವಂತ ಜೀವಿಯಾಗಿ ಮಾನವ ತನ್ನ ಬದುಕಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಉಳಿಸಬೇಕು, ಬೆಳೆಸಬೇಕು ಮತ್ತು ಬಳಸಬೇಕು ಎನ್ನುವುದನ್ನು ಅರಿತಿರಬೇಕು. ಈ ಜಗತ್ತಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡುವ ಒಂದೇ ಒಂದು ಜೀವಿ ಎಂದರೆ ಅದು ಮನುಷ್ಯ. ನಮ್ಮ ಹಿರಿಯರು ಪ್ರಕೃತಿಯನ್ನು ಇಂದಿನಂತೆ ಬಳಸಿ ನಾಶ ಮಾಡುತ್ತಿರಲಿಲ್ಲ, ಉಳಿಸಿ ಬೆಳೆಸಿ ಬಳಸುವ ಚಾಕಚಕ್ಯತೆ ಅವರಿಗಿತ್ತು. ಪ್ರಕೃತಿಯೊಂದಿಗೆ ಬದುಕುವಾಗ ತಮಗೂ ಪ್ರಕೃತಿಗೂ ಯಾವುದೇ ಹಾನಿಯಾಗದಂತೆ ಶಾಂತಿಯುತವಾಗಿ ಸಾಮರಸ್ಯದಿಂದ ಬದುಕಿದವರು ಅವರು. ದೈವಿಕತೆಯ ಶಕ್ತಿಗಳನ್ನು ಪರಿಸರಕ್ಕೆ ಆರೋಪಿಸಿ ಅದನ್ನು ಉಳಿಸಲು ಅವರು ಪ್ರಯತ್ನಿಸಿದರು. ಅವರ ಪ್ರತಿಯೊಂದು ಕ್ರಿಯೆಯಲ್ಲಿಯೂ, ಆರಾಧನಾ ಪ್ರಕ್ರಿಯೆಯಲ್ಲೂ ಅದನ್ನು ರಕ್ಷಣೆ ಮಾಡಲು ಪ್ರಯತ್ನಪಟ್ಟರು. ಆದರೆ ಇಂದು ನಾವು ಪ್ರಗತಿಯ ಹೆಸರಿನಲ್ಲಿ ಅವರು ಆರಾಧಿಸಿ ಉಳಿಸಿಕೊಂಡು ಬಂದ ಪ್ರಕೃತಿ ಎನ್ನುವ ಜೀವಿಗಳ ಮೂಲಸತ್ವವನ್ನೇ ಹಾಳುಗೆಡವಿ ನಾವು ಪೀಳಿಗೆಗಳ ನಾಶಕ್ಕೆ ಕಾರಣರಾಗುತ್ತಿದ್ದೇವೆ.
1: ಇದುವರೆಗೆ ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನ ಕೇಳಿದಿರಿ.

0: ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಚಿಂತನ ಮೀನಾಕ್ಷಿ ರಾಮಚಂದ್ರ ಅವರಿಂದ.
1: ಪ್ರಕೃತಿ ಎಂದರೆ ಕಾಡುಗಳು, ಸರೋವರಗಳು, ಪರ್ವತಗಳು, ಹುಲ್ಲುಗಾವಲುಗಳು, ಸೂರ್ಯ, ನೀರು,

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತದಲ್ಲಿ ಕೀರ್ತನ್ ಹೊಳ್ಳ ಮತ್ತು ಮಾಲತಿ ಶರ್ಮಾ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ ಚಿತ್ರಗೀತೆಗಳು. 8:30 ಕನ್ನಡ ಚಿತ್ರಗೀತೆಗಳು. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಛೇಂಕಾರ, ಮಕ್ಕಳ ಸಮೂಹ ಗಾನ ಕಲಿಕಾ ಕಾರ್ಯಕ್ರಮ, ರಾಮಚಂದ್ರ ವಿ ಪಾಟೀಲ್ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಗದೀಶ್ ಮಳಗಿ.

ವಹಿಸುವವರು ಧಾರವಾಡದ ಕೆಎನ್ಕೆ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕಾರ್ತಿಕ್ ಕುಮಾರ್ ಅವರ ಸಿತಾರ್ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಪೂರ್ಬಿ ದುನ್ ಕೇಳುವಿರಿ.

ಕೇಳುಗರೆ, ಈ ಬೆಳಿಗ್ಗೆ 10:30 ತುಳು ಕಾರ್ಯಕ್ರಮ. ಜಾನಕಿ ಬ್ರಹ್ಮಾವರ ಅವರ ರೊಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ಬಳಿಕ ಕೋಸ್ಟಲ್ ವುಡ್ ಕಮ್ಮಿನ ತುಳು ಚಿತ್ರಸ್ಕಲತ್ತ ಸಾಲ ಸಮ್ಮನ, ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಕನ್ನಡ ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ ಕೇಳುವಿರಿ. 12:05 ವನಿತಾ ವಿಹಾರ, ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 12:35 ಆರೋಗ್ಯ ಸಂಚಿಕೆ. ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್.

ಈ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂವಾದ, 1:20 ಸ್ವರ ಮಾಧುರ್ಯದಲ್ಲಿ ಕಸ್ತೂರಿ ಶಂಕರ್ ಹಾಡಿರುವ ಭಕ್ತಿಗೀತೆಗಳು, 1:30 ಅಮರ ಮಧುರ ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕಾವ್ಯವಾಚನ ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ಷಡಕ್ಷರ ದೇವನ ಶಬರಶಂಕರ ವಿಲಾಸ ಕೃತಿಯಿಂದ ಆಯ್ದ ಪದ್ಯಗಳ ವಾಚನ ಕೇಳುವಿರಿ. ಈ ಸಂಜೆ 5:00 ಕೊಂಕಣಿ ಕಾರ್ಯಕ್ರಮ, ಶಿಲ್ಪಿ ಬಸ್ತಿ ಸದಾಶಿವ ಶಣಿ ಬಂಟ್ವಾಳ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸ್ನೇಹ ವಿನೋದ್ ಪೈ. 5:30 ಹಿಂದಿ ಚಿತ್ರಗೀತೆಗಳು, 5:45 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ, 6:10 ಭಕ್ತಿಗೀತೆಗಳು, 6:30 ಭಾವಗೀತೆ.

ಕೇಳುಗರೆ, ಈ ಸಂಜೆ 6:50 ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವದ ಕುರಿತು ಕಡಬದ ಬಿಜು ಮ್ಯಾಥ್ಯೂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಕೇಳುವಿರಿ. 8:00 ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಯುವಶಕ್ತಿ. 8:35 ಭಾವಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೃಷಿಕೇಶ್ ಗಾಂಗೂರ್ಡೆ ಅವರ ಗಾಯನ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮಧುಮೇಹದ ವಿಧಗಳು. ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ.
1: ಡಯಾಬಿಟಿಸ್ ಅನ್ನುವಂಥದ್ದು ಪದ ಬಂದದ್ದು ಇತ್ತೀಚೆಗೆ 1980s ಇಂದ. ಮುಂಚೆ ಅದು ಶ್ರೀಮಂತ ಕಾಯಿಲೆ ಅಂತೇಳಿ ಮುಂಚೆನೆ ಇತ್ತು. ತುಂಬಾ ತಿನ್ನುವವರಿಗೆ, ವ್ಯಾಯಾಮ ಕಮ್ಮಿ ಮಾಡುವವರಿಗೆ, ಅಂತವರಿಗೆ ಬರುವಂತದ್ದು ಕಾಯಿಲೆಗಳು. ಇತ್ತೀಚೆಗೆ ಜೀವನ ಶೈಲಿಗಳು ಚೇಂಜ್ ಆಗಿದೆ. ಯಾಕಂದ್ರೆ ಮನುಷ್ಯನಿಗೆ ಕೆಲಸ ಮುಖ್ಯ, ನಿದ್ದೆ ಕಮ್ಮಿ, ವ್ಯಾಯಾಮ ಇಲ್ಲ, ಹಾಗಾಗಿ ಆರೋಗ್ಯವನ್ನು ಸರಿಯಾಗಿ ಕಾಪಾಡದೆ ಮಧುಮೇಹ ಏನು ಕಾಯಿಲೆ ಈಗ ಭಾರಿ ಕಮ್ಮಿ ಪ್ರಾಯದಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಮುಂಚಿನ ತರ ಈ ನಿಮ್ಗೆ 40-45-50 ವರ್ಷ ಆದ ಮೇಲೆ ಸ್ಟಾರ್ಟ್ ಆಗುವಂತದ್ದು ಕಾಯಿಲೆ ಈಗ 20 ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ. ಮೂಲಭೂತ ಕಾರಣ ಏನಂತ ಹೇಳಿದ್ರೆ ನಮ್ದು ಕಮ್ಮಿ ವ್ಯಾಯಾಮ, ಎರಡನೇದು ಬಹಳ ಊಟ ಮಾಡೋದು, ಸೊ ಆಹಾರ ನಾರ್ಮಲ್ ಕಿಂತ ಜಾಸ್ತಿ ಲೆವೆಲ್ ಇಂದ ಕನ್ಸ್ಯೂಮ್ ಮಾಡೋದು, ಮತ್ತೆ ಪೌಷ್ಟಿಕಾಂಶಗಳಿಲ್ಲ, ಯಾವ ಪೌಷ್ಟಿಕಾಂಶಗಳು ಆಹಾರವನ್ನು ನಾವು ತಗೊಳ್ತಾ ಇಲ್ಲ. ಈಗ ನಾಲ್ಕನೇದು ಏನಂತ ಹೇಳಿದ್ರೆ ಈ ಹೊರಗಡೆ ಜಂಕ್ ಫುಡ್ ಅನ್ನ ಜಾಸ್ತಿ ಸೇವನೆ ಮಾಡಿ ಈ ಕಾಯಿಲೆಗಳು ಬೇಗ ಹರಡಲಿಕ್ಕೆ ಮೇನ್ ಕಾರಣ. ಮತ್ತೆ ಸ್ಟ್ರೆಸ್, ಮಾನಸಿಕ ಒತ್ತಡ, ಇದು ಇಂಪಾರ್ಟೆಂಟ್ ಕಾರಣ ಡಯಾಬಿಟಿಸ್ಗೆ. ಮತ್ತೆ ಕಮ್ಮಿ ನಿದ್ರೆ, ಮನುಷ್ಯನಿಗೆ 6-8 ತಾಸು ನಿದ್ದೆ ಬೇಕೇ ಬೇಕು. ಯಾವಾಗ ಇದು ಕಮ್ಮಿ ಆಗ್ತದೆ ಆಗ ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ತುಂಬ ನಿದ್ದೆ ಮಾಡಿದಾಗ ಬಾಡಿ ರಿಲ್ಯಾಕ್ಸ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ಈಗ ಊಟ ಮಾಡುವ ಸಮಯ ಸಹ ಜಾಸ್ತಿ ಆಗಿದೆ. ಈಗ ಮುಂಚೆ ಆಗಿ 8 ಗಂಟೆಗೆ ಊಟ ಮಾಡೋದಿಲ್ಲ, 10-11 ಗಂಟೆಗೆ ಊಟ ಮಾಡೋದು ಮಲಗಿಬಿಡುದು. ಆಗ ನಿಮಗೆ ಜೀರ್ಣಶಕ್ತಿ ಕಮ್ಮಿ ಆಗ್ತದೆ, ಬೊಜ್ಜುತನ ಜಾಸ್ತಿ ಆಗ್ತದೆ, ಮತ್ತು ಶುಗರ್ ಜಾಸ್ತಿ ಆಗ್ತವೆ. ಈ ಮಧುಮೇಹದಲ್ಲಿ 4 ವಿಗಣನೆಗಳನ್ನು ಮಾಡಿದ್ದೀವಿ. ಒಂದು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್, ಜೆಸ್ಟೇಷನಲ್ ಡಯಾಬಿಟಿಸ್, ಇನ್ನೊಂದು ಜುವೆಲನ್ ಡಯಾಬಿಟಿಸ್ ನಾವೇನು ಹೇಳ್ತೀವಿ. ಸೊ ಈ ಜುವೆಲನ್ ಡಯಾಬಿಟಿಸ್ ಫಸ್ಟ್ ಈ ಮಕ್ಕಳಿಗೆ ಸ್ಟಾರ್ಟ್ ಆಗೋದು. ಈ 5-10 ವಯಸ್ಸು ಏನಿರ್ತದೆ ಇವರಿಗೆ ಜುವೆಲನ್ ಡಯಾಬಿಟಿಸ್, ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಇದು ನಿಮಗೆ ನಾರ್ಮಲಿ ಬರೋದು ಈ ಜೆನೆಟಿಕ್ಸ್ ಇಂದ. ನಿಮ್ಮ ಯಾರಿಗಾದರೂ ತಂದೆಗೆ ಅಥವಾ ತಾಯಿಗೆ ತುಂಬ ತೀವ್ರ ಕಾಯಿಲೆಯಿಂದ ಬಳತಲಿರ್ತಾರೆ, ಆ ಟೈಮಲ್ಲಿ ಡೆಲಿವರಿ ಆದಾಗ ಈ ಮಕ್ಕಳಿಗೂ ಡಯಾಬಿಟಿಸ್ ಕ್ಯಾರಿ ಓವರ್ ಆಗ್ತದೆ. ನೆಕ್ಸ್ಟ್ ಟೈಪ್ 1 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಅಂದ್ರೆ ಅದೊಂದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಅದು ಈ ಟೈಪ್ 1 ಡಯಾಬಿಟಿಸ್ ನಿಮ್ಗೆ ಇನ್ಸುಲಿನ್ ಕೊಟ್ಟೆ ಕಂಟ್ರೋಲ್ ಮಾಡಬೇಕು. ಟೈಪ್ 2 ಡಯಾಬಿಟಿಸ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂದ್ರೆ ನಿಮ್ಗೆ ಇನ್ಸುಲಿನ್ ಅವಶ್ಯಕತೆ ಇಲ್ಲ. ಟೈಪ್ 2 ಡಯಾಬಿಟಿಸ್ ಅನ್ನು ನಾವು ಆಹಾರ ಮುಖಾಂತರವಾಗಿ ಅಥವಾ ನಮ್ಮ ಈ ಮೆಡಿಸಿನ್ ಮುಖಾಂತರವಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು. ನಾಲ್ಕನೇದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ. ಕೆಲವರಿಗೆ ಹೆರಿಗೆ ಟೈಮಲ್ಲಿ ಮೊದಲನೇ ಹೆರಿಗೆ, ಸೊ 3 ಟ್ರೈಮಿಸ್ಟರ್ಗಳಿರ್ತದೆ, ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್, ಮೊದಲನೇ ಹಾಗೂ ಸೆಕೆಂಡ್ ಹಂತದ ಡೆಲಿವರಿ ಟೈಮಲ್ಲಿ ಡಯಾಬಿಟಿಸ್ ಬರ್ತದೆ. ಅದು ನಾರ್ಮಲ್ ಆಗಿ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಇಂದ ಬರುದು. ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆದಾಗ ನಿಮಗೆ ಹೆರಿಗೆ ಟೈಮಲ್ಲಿ ಬರ್ತದೆ, ಮತ್ತೆ ಹೆರಿಗೆ ಆದಮೇಲೆ ತನ್ನಷ್ಟಕ್ಕೆ ಡಯಾಬಿಟಿಸ್ ಹೋಗ್ತದೆ. ಅದನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ. ಸೊ ಇದು 4 ಬೇರೆ ಬೇರೆ ವಿಭಾಗಗಳು.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮಧುಮೇಹದ ವಿಧಗಳು. ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಸಾಮಾನ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಕೊಯ್ಲು, ಔಷಧಿ ಸಿಂಪಡಣೆ ಅಡಿಕೆ ಬೆಳೆಗಾರರನ್ನು ಮುಖ್ಯವಾಗಿ ಕಾಡುವಂತಹ ಒಂದು ಸಂಗತಿ. ಇಂತಹ ಸಂದರ್ಭದಲ್ಲಿ ಸುಲಭವಾಗಿ ಮರ ಏರಲು, ಹಾಗೆಯೇ ಕೊಯ್ಲು ಮಾಡಲು ವಿಶೇಷವಾದ ತಂತ್ರಜ್ಞಾನದ ಸಾಧನಗಳು ಸಿಕ್ಕಿದರೆ ಉತ್ತಮ ಎಂಬುದು ಅಡಿಕೆ ಬೆಳೆಗಾರರ ಒಂದು ಅನಿಸಿಕೆ. ಸಾಮಾನ್ಯವಾಗಿ ಕಾಡಿನಿಂದ ತಂದಂತಹ ಬಿದಿರಿನ ದೋಟಿಯನ್ನು ಉಪಯೋಗಿಸಿ ನೆಲದಿಂದಲೇ ಕೊಯ್ಲು ಮಾಡಬಹುದಾದರೂ ಕೂಡ ಕಂಗಿನ ಮರಗಳು ಎತ್ತರಕ್ಕೆ ಬೆಳೆಯುವುದರಿಂದ ಇದು ಸ್ವಲ್ಪ ಕಷ್ಟಸಾಧ್ಯವಾಗುತ್ತದೆ. ಇದಕ್ಕೆ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತಲೇ ಇವೆ. ಇಂತಹ ಆವಿಷ್ಕಾರಗಳ ಫಲವಾಗಿ ಹಲವಾರು ತಂತ್ರಗಾರಿಕೆಯ ಸಾಧನಗಳು ಬಂದಿವೆ. ಮರ ಏರುವ ಬೈಕ್, ರೋಬೋಟ್ಗಳು, ಡ್ರೋನ್, ಅಲ್ಯೂಮಿನಿಯಂ ದೋಟಿ ಮುಂತಾದವುಗಳು ಹೆಚ್ಚು ಪ್ರಚಾರವನ್ನು ಪಡೆದವು. ಇವುಗಳಲ್ಲಿ ಅಲ್ಯೂಮಿನಿಯಂ ದೋಟಿ ಸ್ವಲ್ಪ ಭರವಸೆಯನ್ನು ಮೂಡಿಸಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಒಂದು ದೋಟಿ ಉತ್ತಮ ತಂತ್ರಜ್ಞಾನದ ಹಾಗೂ ಪ್ರಾಯೋಗಿಕತೆಯ ಫಲವಾಗಿ ರೈತರಿಗೆ ಸಿಕ್ಕಿದೆ. ಇದುವೇ ಫೈಬರ್ ದೋಟಿ. ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಹಲವಾರು ಪ್ರದೇಶಗಳಲ್ಲಿ ಫೈಬರ್ ದೋಟಿಯನ್ನು ಉಪಯೋಗಿಸಿ ಔಷಧಿಗಳನ್ನು ಸಿಂಪಡಿಸುವುದು ಹಾಗೂ ಅಡಿಕೆಯನ್ನು ಕೊಯ್ಲು ಮಾಡುವುದು ಕಂಡುಬಂದಿದೆ. ಇದರ ಯಶಸ್ಸಿಗೆ ಕಾರಣ ಎಂದರೆ ಫೈಬರ್ ದೋಟಿಯು ಸುಮಾರು 20ಕ್ಕಿಂತಲೂ ಹೆಚ್ಚು ವರ್ಷಗಳ ಬಾಳಿಕೆ ಬರುತ್ತದೆ. ಸಾಮಾನ್ಯ 70-80 ಅಡಿ ಎತ್ತರಕ್ಕೆ ಹೋದ ಮರಗಳಿಂದಲೂ ಕೂಡ ಅಡಿಕೆ ಗೊನೆಯನ್ನು ಕೊಯ್ಲು ಮಾಡಬಹುದು, ಔಷಧವನ್ನು ಸಿಂಪಡಿಸಬಹುದು. ಇದರ ತೂಕ ಸುಮಾರು 80 ಅಡಿ ಎತ್ತರದ ದೋಟಿ 6 ಕೆಜಿ ತೂಗುತ್ತದೆ, 60 ಅಡಿ ಎತ್ತರದ ದೋಟಿ 4 ಕೆಜಿ ತೂಗುತ್ತದೆ. ಇದನ್ನು ಮಡಚಿಕೊಂಡು ಸಣ್ಣದಾಗಿ ಮಾಡಿಕೊಂಡು ಕೈಯಲ್ಲೇ ಹಿಡಿದುಕೊಂಡು ಹೋಗಬಹುದು. ಬೇಕಾದ ಅಡಿಕೆ ಮರಕ್ಕೆ ತಕ್ಕಂತೆ ಇದನ್ನು ಎತ್ತರ ಹಾಗೂ ಗಿಡ್ಡ ಮಾಡಬಹುದು. ಇದರಿಂದ ಸಮಯ ಹಾಗೂ ಹಣದ ಉಳಿತಾಯವಾಗುತ್ತದೆ. ಇತರ ದೋಟಿಗಳನ್ನು ಬಳಸುವಾಗ ಮಧ್ಯದಲ್ಲಿರುವ ತಂತಿಗಳು ಹಾಗೂ ಬೇರೆ ಬೇರೆ ಮರಗಳ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ. ಆದರೆ ಇದನ್ನು ಬಳಸುವಾಗ ವಿದ್ಯುತ್ ತಂತಿಯ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಬೇಕಾದ ಅಗತ್ಯ ಇಲ್ಲ. ಅಡಿಕೆ ಮರ ಏರುವಾಗ ಹಲವಾರು ಸಂದರ್ಭಗಳಲ್ಲಿ ಎತ್ತರದಿಂದ ಬಿದ್ದು ಜೀವ ಕಳೆದುಕೊಳ್ಳುವಂತಹ ಘಟನೆಗಳು ನಡೆದಿವೆ. ಇಲ್ಲಿ ನೆಲದಿಂದಲೇ ಈ ದೋಟಿಯನ್ನು ಬಳಸಬಹುದಾದ್ದರಿಂದ ಎತ್ತರದ ಮರಕ್ಕೆ ಏರುವ ಪ್ರಮೇಯ ಬರುವುದಿಲ್ಲ. ಕೆಲಸಗಾರರಿಗೆ ಜೀವದ ಅಪಾಯ ಇಲ್ಲ. ಮನೆಯವರೇ ಇದರ ಬಗ್ಗೆ ತರಬೇತಿಯನ್ನು ಪಡೆದರೆ ಕೆಲಸವನ್ನು ನಿಭಾಯಿಸಬಹುದು. ಜೊತೆಗೆ ಕುತ್ತಿಗೆ ನೋವು, ಬೆನ್ನು ನೋವು, ಭುಜ ನೋವು ಮುಂತಾದಂತಹ ಅಡಿಕೆಯ ಕೊಯ್ಲಿನಲ್ಲಿ ಬರುವಂತಹ ದೈಹಿಕ ತೊಂದರೆಗಳು ಕೂಡ ಈ ದೋಟಿಯಿಂದ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ನುರಿತ ಕೆಲಸಗಾರರು ಬರದಿದ್ದರೂ ಕೂಡ ಇದರ ನಿರ್ವಹಣೆ ಸಾಧ್ಯ. ಈ ದೋಟಿ ಅಡಿಕೆ ಕೊಯ್ಲು ಮಾಡುವುದಲ್ಲದೆ ಔಷಧವನ್ನು ಕೂಡ ಸಿಂಪರಣೆ ಮಾಡಲು ಉಪಯೋಗ ಆಗುತ್ತದೆ. ತೆಂಗಿನಕಾಯಿಯನ್ನು ಕೊಯ್ಲು ಮಾಡಬಹುದು. ಗೇರುಬೀಜ, ಹಲಸು, ನುಗ್ಗೆ, ಮಾವು, ಅಮಟೆಕಾಯಿ ಮುಂತಾದವುಗಳ ಕೊಯ್ಲಿಗೂ ಕೂಡ ಇದನ್ನು ಉಪಯೋಗಿಸುವುದು ಕಂಡುಬಂದಿದೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವದ ಕುರಿತು ಕಡಬದ ಬಿಜು ಮ್ಯಾಥ್ಯೂ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ.

0: ಆತ್ಮೀಯ ಕೇಳುವರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ, ಕ್ಯಾಂಪ್ಕೊ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್ಆರ್ ಸತೀಶ್ ಚಂದ್ರ.
1: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20ರವರೆಗೆ ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
0: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೊ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
3: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65ರಷ್ಟು ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು ಒಂದು ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕ

ಅಂಗವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪರಿಸರ, ನೀರು, ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ

0: ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ June 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾ ಸಿಪಿ ಮಲ್ಲಾಪುರ್ ಅವರು.
4: ವಿಶ್ವ ಕೀಟ ದಿನವನ್ನು 2017 ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10,000,000 ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200,000,000 ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿಯ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%+ ಹೆಚ್ಚು ಕೀಟಗಳೇ ಬಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026 ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ, ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ, ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28 ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಆಕಾಶವಾಣಿ ಮಂಗಳೂರು, ಸಮಯ 7:15:40. ಇದೀಗ ಕೇಳಿ ಭಾವಗೀತೆಗಳು. ಕೀರ್ತನ್ ಹೊಳ್ಳ ಹಾಡಿರುವ ಶ್ರೀಕೃಷ್ಣಯ್ಯ ಅನಂತಪುರ ಅವರ ಕವನ, ಹೇಗೆ ಮಿಡಿಯಿತು ಮಧುರ ಸ್ವರಗಳು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.

0: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಪ್ರತಿ ಭಾನುವಾರ ಬೆಳಗ್ಗೆ 8:30 ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ. ಕ್ಯಾಂಪ್ಕೋ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್.ಆರ್. ಸತೀಶ್ ಚಂದ್ರ.
1: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸ್ಡ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20 ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
0: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೋ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಸಾರ ಮಾಡುವ 100.3 FM ಟೆಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ June 9, ಮಂಗಳವಾರ ಬೆಳಿಗ್ಗೆ 11:30 12:30. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ June 9, ಮಂಗಳವಾರ 11:30 12:30.

ಆಕಾಶವಾಣಿ ಮಂಗಳೂರು ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡಾ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನ

0: ಪಾಕಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು 7.7% ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
1: आंकड़े आए हैं उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
0: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12 ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿರುವ ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರೆಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು, ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ 3ನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ 30 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ದಿನಗಳ ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ವರ್ಷಗಳಲ್ಲಿ ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶ

0: ಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ ಎರಡು ದಿನಗಳ ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ ಶೇಕಡಾ 8.8% ಪ್ರಸ್ತುತ ಒಟ್ಟು ಉತ್ಪಾದನೆ 19.7 million tons ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು ಸುಮಾರು 5 million tons ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ದಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು ನಾಳೆಯೂ ಮಲಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018 ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಆರಂಭವಾಗಲಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31 ಸಲ್ಲಿಸಬಹುದಾಗಿದ್ದು March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡಾ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 billion ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
4: ಆಕಾಶವಾಣಿ ಮಂಗಳೂರು.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
9: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
8: ಎಂಥ ತಪ್ಪು ಮಾಡ್ಲಿಕತ್ತಿದಿ?

0: ಮನುಷ್ಯಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
1: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ರಾಗರಂಜನಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಂಶಿ ಚಿತ್ರಕ್ಕಾಗಿ ಸೋಹಮ್ ಚಕ್ರವರ್ತಿ ಹಾಡಿರುವ ಗೀತೆ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಆರ್ ಪಿ ಪಟ್ನಾಯಕ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

ರಾಗರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಸಂತ ಗೀತ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ರಚನೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಂಗೀತ ಎಂ ರಂಗರಾವ್.

ಇದುವರೆಗೆ ರಾಗರಂಜನಿಯಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ್ ಪ್ರಭಾತ್ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಮುಂದೆ ಕೇಳಿ ಹೃದಯ ಹಾಡಿತು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ರ್ಯಾಂಬೋ ಚಿತ್ರಕ್ಕಾಗಿ ಅರ್ಜುನ್ ಜನ್ಯ ಅವರು ಸಂಗೀತ ನಿರ್ದೇಶಿಸಿ ಪ್ರಿಯಾ ಹಿಮೇಶ್ ಅವರ ಜೊತೆ ಹಾಡಿರುವ ಗೀತೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು.

0: ಚಂದಮ.
1: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
0: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
1: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
0: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
1: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.

0: ಅವರು ಒಳಗೆ ಪ್ರವೇಶಿಸಿದೊಡನೆ ಋಷಿಗಳಿಗೆ ಸ್ವಾಗತ ಬಯಸಿದ. ನಂತರ ಅಂಜಲಿಬದ್ಧನಾಗಿ ನಿಂತು, ಮುನಿಶ್ರೇಷ್ಠರೇ, ತಮ್ಮ ಆಗಮನದ ಉದ್ದೇಶ ತಿಳಿಸಿ ಎಂದು ಕೇಳಿಕೊಂಡ. ಮಹಾರಾಜನೇ, ನಾನು ತುಂಬ ದೂರದಿಂದ ಬಂದಿದ್ದೇನೆ, ತುಂಬ ಬಳಲಿದ್ದೇನೆ, ಉಪಚಾರ ಬೇಕು ಎಂದರು ಚವನ ಮಹರ್ಷಿಗಳು. ಚವನ ಋಷಿಗಳನ್ನು ಕರೆದುಕೊಂಡು ಹೋಗಿ ವಿಶ್ರಾಂತಿ ಗೃಹ ತೋರಿಸಿದ. ಮಹಾರಾಜನೇ, ನಾನಿನ್ನು ವಿಶ್ರಮಿಸುತ್ತೇನೆ, ದೂರದಿಂದ ನಡೆದು ಬಂದು ಕಾಲುಗಳು ನೋಯುತ್ತಿವೆ. ನೀನು ಮತ್ತು ಮಹಾರಾಣಿ ಇಬ್ಬರೂ ಎಚ್ಚರವಾಗಿದ್ದು ನನ್ನ ಎರಡೂ ಕಾಲುಗಳನ್ನು ಒತ್ತುತ್ತೀರಿ. ಹಾಗೇ ಆಗಲಿ ಋಷಿವರೇಣ್ಯರೇ, ತಾವು ನಿಶ್ಚಿಂತೆಯಿಂದ ವಿಶ್ರಮಿಸಿರಿ ಎಂದ ಮಹಾರಾಜ. ಹಾಗೆಯೇ ಅವರಿಬ್ಬರೂ ಕಾಲುಗಳನ್ನು ಒತ್ತುತ್ತಲೇ ಇದ್ದರು. ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಒಂದು ಕ್ಷಣವನ್ನೂ ವ್ಯರ್ಥ ಮಾಡದೆ ಒತ್ತುತ್ತಲೇ ಇದ್ದರು. ಎರಡನೆಯ ದಿವಸ ಮೇಲೆದ್ದ ಚವನ ಋಷಿ, ಮಹಾರಾಜನೇ, ಒಂದು ರಥವನ್ನು ಸಿದ್ಧ ಮಾಡು, ಅದರಲ್ಲಿ ಬೆಳ್ಳಿ ಬಂಗಾರ ರತ್ನ ವಜ್ರ ವೈಢೂರ್ಯಗಳನ್ನು ತುಂಬು, ಅದರಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ. ಆ ರಥವನ್ನು ನೀನು ಮತ್ತು ನಿನ್ನ ಹೆಂಡತಿ ಇಬ್ಬರೇ ಎಳೆಯಬೇಕು, ಊರಿನಲ್ಲೆಲ್ಲ ಎಳೆದುಕೊಂಡು ಹೋಗಬೇಕು. ನೀವಿಬ್ಬರೂ ಹಾಗೆ ರಥವನ್ನು ಎಳೆದುಕೊಂಡು ಹೋಗುವಾಗ ನಾನು ಅದರಲ್ಲಿ ಕುಳಿತು ಅದರಲ್ಲಿ ತುಂಬಿದ್ದೆಲ್ಲವನ್ನೂ ಜನರಿಗೆ ದಾನ ಮಾಡುತ್ತಾ ಬರುತ್ತೇನೆ, ನೀವಿಬ್ಬರೂ ಎಳೆಯುತ್ತಾ ಹೋಗಬೇಕು ಎಂದ ಚವನ ಋಷಿ. ಹಾಗೆ ಆಗಲಿ ಋಷಿವರೇಣ್ಯರೇ ಎಂದ ಕುಶಿಕ ಮಹಾರಾಜ. ರಾಜರಾಣಿಯರಿಬ್ಬರೂ ಆ ರಥವನ್ನು ಎಳೆದುಕೊಂಡು ರಾಜಬೀದಿಯಲ್ಲಿ ಹೊರಟರು. ಇದ್ದುದೆಲ್ಲವನ್ನೂ ದಾನ ಮಾಡುತ್ತಿದ್ದ ಚವನ ಋಷಿ. ಸರಿಯಾಗಿ ಎಳೆಯಬೇಕೆಂದು, ಸೊಟ್ಟಾಬಟ್ಟ ಎಳೆಯಬಾರದೆಂದು ಮಾತು ಮಾತಿಗೆ ಚಾಟಿಯಿಂದ ಕುದುರೆಗಳನ್ನು ಬಾರಿಸುವಂತೆ ಮಹಾರಾಜ ರಾಣಿಯರನ್ನು ಬಾರಿಸತೊಡಗಿದ ಋಷಿ. ಕಮಕ್ಕಿಮಕ್ಕೆನ್ನದೆ ರಥವನ್ನು ಎಳೆಯುತ್ತಿದ್ದರು ಆ ದಂಪತಿಗಳು. ಕೆಳಗಿಳಿದು ರಾಜದಂಪತಿಗಳನ್ನು ನೋಡಿದ ಋಷಿ. ರಕ್ತ ಸಿಕ್ತಮೈಯಾದರೂ ನಗುತ್ತಲೇ ಇದ್ದರು ದಂಪತಿಗಳು. ಆಶ್ಚರ್ಯವಾಯಿತು ಋಷಿಗೆ. ಮಹಾರಾಜ, ತುಂಬ ಬಳಲಿರುವಿರಿ, ಇಬ್ಬರೂ ಇನ್ನು ಹಿಂದಿರುಗಿ ನಿಮ್ಮ ಅರಮನೆಗೆ ಹೋಗಿರಿ, ನಾನು ಇಲ್ಲಿಯೇ ಇದ್ದುಕೊಂಡು ತಪಸ್ಸು ಮಾಡುತ್ತೇನೆ. ನಾಳೆ ನೀನು ನಿನ್ನ ಹೆಂಡತಿ ಇಬ್ಬರೂ ಬಂದು ಮತ್ತೆ ನನ್ನ ಹತ್ತಿರಕ್ಕೆ ಬನ್ನಿ ಎಂದು ಅವರಿಬ್ಬರ ಶರೀರದ ಮೇಲೆ ಪ್ರೇಮದಿಂದ ಕೈಯಾಡಿಸಿದ ಋಷಿ. ಕೈಯಾಡಿಸಿದ ತಕ್ಷಣ ಎಲ್ಲ ಗಾಯಗಳು ವಾಸಿಯಾದವು, ಮೈ ಹಗುರಾಯಿತು, ಮಾಮೂಲಿನಂತಾಯಿತು. ನಮಸ್ಕರಿಸಿ ಅರಮನೆಗೆ ರಥವನ್ನು ಎಳೆದುಕೊಂಡು ಹಿಂದಿರುಗಿದರು. ರಾತ್ರಿಯಾಯಿತು, ಸುಖನಿದ್ದೆ ಹತ್ತಿತು ಇಬ್ಬರಿಗೂ. ಬೆಳಗಾಯಿತು, ಋಷಿಯನ್ನೇ ಸ್ಮರಿಸುತ್ತಾ ಮೇಲೆದ್ದರು ದಂಪತಿಗಳು. ಸ್ನಾನ ಮಾಡಿ ಶುಚಿರ್ಭೂತರಾಗಿ ಊಟ ಮಾಡಿ ಋಷಿಯನ್ನು ನಿನ್ನೆ ಬಿಟ್ಟು ಬಂದ ಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೊರಟರು. ಅಲ್ಲಿ ಚವನ ಮಹರ್ಷಿಗಳಿಲ್ಲ, ಆದರೆ ಅವರು ಕುಳಿತಿದ್ದ ಸ್ಥಳದಲ್ಲಿ ಅಂದವಾದ ಮಣಿಮಯ ಭವನವನ್ನು ಕಂಡರು. ಮಹಾರಾಣಿಯೊಂದಿಗೆ ಆ ಭವನವನ್ನು ಪ್ರವೇಶಿಸಿದ. ಅದರೊಳಗೆ ರತ್ನ ಖಚಿತ ಪರ್ಯಂಕದ ಮೇಲೆ ಪವಡಿಸಿದ್ದಾರೆ ಚವನ ಮಹರ್ಷಿಗಳು. ಋಷಿಗಳನ್ನು ನೋಡಿ ಅವರಿಗೆ ಪರಮಾನಂದವಾಯಿತು, ಹತ್ತಿರಕ್ಕೆ ಹೋದರು. ಮಹಾರಾಜನೇ, ಇಂದ್ರಿಯಗಳನ್ನು ಜಯಿಸಿರುವೆ ನೀನು, ಮನಸ್ಸನ್ನು ಹತೋಟಿಯೊಳಗಿಟ್ಟುಕೊಂಡಿರುವಿ. ನಿಜವಾಗಿಯೂ ನೀನು ದೊಡ್ಡವನು, ನಿನ್ನ ನಿಷ್ಕಾಮ ಸೇವೆಯಿಂದ ತೃಪ್ತನಾಗಿದ್ದೇನೆ, ನಿನಗೇನು ವರಬೇಕು ಕೇಳು, ಕೊಡುತ್ತೇನೆ ಎಂದ ಚವನ ಮಹರ್ಷಿ. ಋಷಿಶ್ರೇಷ್ಠರೇ, ನಿಮ್ಮ ಸೇವಾಭಾಗ್ಯವನ್ನು ಕೊಡಿರಿ, ಆದರೆ ಒಂದು ಮಾತನ್ನು ಸ್ಪಷ್ಟಪಡಿಸಿರಿ. ನೀವು ನಮ್ಮ ಸಭಾಂಗಣವನ್ನು ಪ್ರವೇಶಿಸಿದಾಗಿನಿಂದಲೂ ನಿಮ್ಮ ಪ್ರವರ್ತನೆ ವಿಚಿತ್ರವಾಗಿತ್ತು, ಅದಕ್ಕೇನರ್ಥ ತಿಳಿಸಿ ಎಂದ. ಮಹರ್ಷಿ ನಕ್ಕರು. ಒಂದು ಬಾರಿ ಬ್ರಹ್ಮದೇವರು ಪ್ರಸಂಗವಶಾತ್ ಹೇಳಿದರು, ಭೃಗು ಮತ್ತು ಕುಶಿಕ ವಂಶಗಳಲ್ಲಿ ಸಂಕರವಾಗುತ್ತದೆ. ಅದನ್ನು ಕೇಳಿದ ನನಗೆ ನಮ್ಮ ವಂಶಕ್ಕೆ ಸಂಕರವಾಗುವುದು ನನಗೆ ಇಷ್ಟವಿಲ್ಲವಾಯಿತು. ಅದಕ್ಕೆ ಕುಶಿಕ ವಂಶವನ್ನೇ ನಿರ್ಮೂಲನ ಮಾಡಬೇಕೆಂದು ನಿನ್ನ ಹತ್ತಿರಕ್ಕೆ ಬಂದೆ. ನಿನ್ನಲ್ಲೇನಾದರೂ ಕಿಂಚಿತ್ ನ್ಯೂನತೆ ಕಂಡರೆ ಶಪಿಸಬೇಕೆಂದು ಹಾಗೆ ಮಾಡಿದೆ. ನಿನ್ನಲ್ಲಿಯ ಸುಗುಣಗಳನ್ನು ಕಂಡು ಮೆಚ್ಚಿಕೊಂಡೆ. ಆ ಕಾರಣ ನಿನ್ನ ಮೊಮ್ಮಗನು ಬ್ರಹ್ಮ ತೇಜಸ್ವಿಯಾಗುತ್ತಾನೆ, ಮಹರ್ಷಿಯಾಗಿ ತ್ರಿಲೋಕ ಪೂಜ್ಯನಾಗುತ್ತಾನೆ, ನಿನಗೆ ಭಾರ್ಗವ ವಂಶದೊಂದಿಗೆ ಸಂಬಂಧವೇರ್ಪಡುತ್ತದೆ, ಸುಖವಾಗಿರು ಎಂದು ಆಶೀರ್ವದಿಸಿದರು ಚವನ ಮಹರ್ಷಿಗಳು. ಆ ಕುಶಿಕ ರಾಜನ ಮಗನೇ ಗಾದಿರಾಜ. ಗಾದಿರಾಜನಿಗೆ ವಿಶ್ವಾಮಿತ್ರ ಹುಟ್ಟುತ್ತಾನೆ. ಚವನ ಋಷಿಗಳ ಆಶೀರ್ವಾದದಿಂದ ವಿಶ್ವಾಮಿತ್ರ ಬ್ರಹ್ಮರ್ಷಿಯಾಗುತ್ತಾನೆ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಕಥಾಮೃತ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಝೇಂಕಾರ.
5: ಆಕಾಶವಾಣಿ ಝೇಂಕಾರ ಸಮೂಹಗಾನ ಸಂಗೀತ ಪಾಠ. ಮಕ್ಕಳೇ, ಝೇಂಕಾರ ಸಮೂಹಗಾನ ಸಂಗೀತ ಪಾಠವನ್ನು ಕಲೀಲಿಕ್ಕೆ ನೀವೆಲ್ಲ ಸಿದ್ಧರಾಗಿ ಕೂತಿದ್ದೀರಲ್ಲ. ಈ ತಿಂಗಳಿನ ಹಾಡು ರಚಿಸಿದವರು ರಾಮಚಂದ್ರ ವಿ ಪಾಟೀಲ್ ಅವರು. ಈ ಹಾಡನ್ನು ಸಂಯೋಜಿಸಿ ಕಲಿಸಿಕೊಡೋದಕ್ಕೆ

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಮಹಾಭಾರತದಲ್ಲಿ ಬರುವ ವಿಶ್ವಾಮಿತ್ರನ ಜನನದ ಕಥೆ. ಮಹಾರಾಜ ಕುಶಿಕ ತನ್ನ ಅರಮನೆಯಲ್ಲಿ ದರ್ಬಾರು ನಡೆಸುತ್ತಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಚ್ಯವನ ಮಹರ್ಷಿಗಳು ಅಲ್ಲಿಗೆ ಬಂದರು.

0: ಅಂತ ಬಂದಿದ್ದಾರೆ ಗುರುಗಳಾದಂಥ ಜಗದೀಶ್ ಮಳಿಗೆಯವರು. ಮತ್ತು ಈ ಹಾಡು ಕಲೀಲಿಕ್ಕೆ ಬಂದವರು ಯಾರು? ಧಾರವಾಡದ KNK ಬಾಲಿಕೆಯರ ಪ್ರೌಢಶಾಲಾ ಮಕ್ಕಳು. ಹಾಗಾದರೆ ಈ ಹಾಡನ್ನು ನಾವೆಲ್ಲ ಕಲ್ತ್ಕೊಂಬೋಣ.
1: ಮಕ್ಕಳೇ, ನೀವೆಲ್ಲ ಝೇಂಕಾರದ ಹಾಡು ಕಲ್ತ್ಕೊಳ್ಳಿಕ್ಕೆ ಬಂದಿರಲ್ಲ. ಹಾಂ, ಮೊದಲು ಹಾಡು ಬರ್ಕೊಳ್ರಿ, ಆಮೇಲೆ ಹಾಡು ಹೇಗೆ ಹಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತೀನಿ. ಈ ಹಾಡಿನ ತಲೆಬರಹ ಏನು ಅಂದರೆ ಕಾಡಿನ ಹಿರಿಮೆ. ಕಾಡಿನ ಹಿರಿಮೆ ಅಂದರೆ ಗಿಡ ಮರಗಳನ್ನು ಹೇಗೆ ಬೆಳೆಸಬೇಕು, ಅವುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು, ಅವುಗಳನ್ನು ಅನವಶ್ಯಕವಾಗಿ ಕಡಿದು ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನುವಂಥ ವಿಚಾರವನ್ನು ಈ ಪದ್ಯ ತಿಳಿಸ್ಕೊಡ್ತದೆ. ಗೊತ್ತಾಯ್ತಲ್ಲ? ಹಾಡು ಬರ್ಕೊಡ್ತೀರಿ? ಮೊದಲು ಪಲ್ಲವಿ 2 ಸಾಲದ ಮೊದಲನೇ ಸಾಲು ಬರ್ಕೊಳ್ರಿ. ಕಾಡಿನ ಹಿರಿಮೆಯ ಹಾಡುವೆನು, ಆಯ್ತಾ? ನಾಡುಳಿಸಲು ಹೆಣಗಾಡುವೆನು, ಇದು 2ನೇ ಸಾಲು. ಪಲ್ಲವಿ ಮುಗಿತು. ಈಗ ನುಡಿ ಹೇಳ್ತೀನಿ. ಪ್ರಾಣಿ ಪಕ್ಷಿಗಳ ಪ್ರಾಣವು ಕಾಡು, ಇದು 1ನೇ ಸಾಲು. 2ನೇ ಸಾಲು ಬರ್ಕೊಳ್ರಿ. ಅದುವೇ ಅವುಗಳ ರಕ್ಷಣೆ ಬೀಡು, 3ನೇ ಸಾಲು. ಮಾನವ ಬದುಕಿಗೆ ವರವಾಗಿ, 4ನೇ ಸಾಲು. ಬೆಳೆವವು ಸಸಿಗಳು ಮರವಾಗಿ, ಇಲ್ಲಿಗೆ 1ನೇ ನುಡಿ ಮುಗೀತು. ಈಗ 1 ಸಾಲು ಖಾಲಿ ಬಿಟ್ಟು ಮುಂದಿನ ನುಡಿ ಬರ್ಕೊಳ್ರಿ. ಕಾಡಿನ ಸೆಳೆತಕ್ಕೆ ಬರುವ ಮಳೆ, ಮುಂದಿನ ಸಾಲು. ತರುವುದು ಭೂಮಿಗೆ ಹೊಸತು ಕಳೆ, 3ನೇ ಸಾಲು. ನೀರಿನ ರಭಸವ ಎದುರಿಸುತ್ತ, 4ನೇ ಸಾಲು. ತಡೆವವು ಮರಗಳು ಭೂಸವೆತ, ಇಲ್ಲಿಗೆ 2ನೇ ನುಡಿ ಮುಗೀತು. ಈಗ 3ನೇ ನುಡಿ ಬರ್ಕೊಳ್ರಿ. ಕಾಡನು ಕಡಿದ ಮಾನವ ರಕ್ಕಸ, 2ನೇ ಸಾಲು. ಹಾಳುಗೆಡೆದನು ಉಸುರಿನ ಬೊಕ್ಕಸ, 3ನೇ ಸಾಲು ಬರ್ಕೊಳ್ರಿ. ಎಷ್ಟಿದ್ದರೇನು ಧನ ಕನಕ, 4ನೇ ಸಾಲು. ಬದುಕಲು ಬೇಕು ಆಮ್ಲಜನಕ, ಇಲ್ಲಿಗೆ 3 ನುಡಿ ಮುಗಿದ್ವು. ಈಗ 1ನೇ ನುಡಿ, 4ನೇ ನುಡಿನ ಬರ್ಕೊಳ್ರಿ. ಎಲ್ಲರೂ ಗಿಡಗಳ ಬೆಳೆಸೋಣ, 3ನೇ ಸಾಲು. ಅವುಗಳ ರಕ್ಷಣೆ ಮಾಡೋಣ, 3ನೇ ಸಾಲು. ಮರಗಳ ಮಹತಿಯ ತಿಳಿಯೋಣ, 1ನೇ ಸಾಲು. ಎಲ್ಲರಿಗೂ ತಿಳಿ ಹೇಳೋಣ. ಆಯ್ತಲ್ಲ ಹಾಡು ಬರ್ಕೊಂಡು? ಹಾಂ, ಈಗ ನಮ್ಮ ಜೊತೆಗೆ ತಬಲಾ ಸಾಥ್ ಮಾಡಲಿಕ್ಕೆ ಶ್ರೀ ಶಶಿಕಾಂತ್ ಕುಲಕರ್ಣಿ ಅಣ್ಣವ್ರು ಬಂದಾರ. ಈ ಹಾಡು ಕೆಹರ್ವಾ ತಾಳದೊಳಗದ. ಧಾಗಿ ನತ್ತಿ ನಕ್ಕ ಧಿನ್, ತಾಳಕ್ಕೆ ಸರಿಯಾಗಿ ಹಾಡನ್ನು ಹಾಡೋದನ್ನು ಕಲ್ತ್ಕೊಳ್ಳೋಣ.

ಮತ್ತೆ ಪಲ್ಲವಿಗೆ ಬರ್ತೀವಿ. ಈಗ ಮೊದಲನೇ ನುಡಿ ಹಾಡಿದ್ರಲ್ಲ ನೀವು, ಅದೇ ರೀತಿಯಾಗಿ ಮೂರನೇ ನುಡಿ ಹಾಡಬೇಕು, ಮತ್ತೆ ಎರಡನೇ ನುಡಿ ಹೇಗೆ ಹಾಡಿದ್ರೋ ಅದೇ ರೀತಿಯಾಗಿ ನಾಲ್ಕನೇದ್ದು ಅಂದರೆ ಕೊನೆ ನುಡಿಯನ್ನು ಹಾಡಬೇಕು. ಈಗ ಎಲ್ಲ ಸಂಗೀತ ವಾದ್ಯಗಳೊಂದಿಗೆ

ನುಡಿ ಹಾಡಿದ್ರಲ್ಲ ನೀವು, ಅದೇ ರೀತಿಯಾಗಿ ಮೂರನೇ ನುಡಿ ಹಾಡಬೇಕು, ಮತ್ತೆ ಎರಡನೇ ನುಡಿ ಹೇಗೆ ಹಾಡಿದ್ರು ಅದೇ ರೀತಿಯಾಗಿ ನಾಲ್ಕನೇದ್ದು ಅಂದರೆ ಕೊನೆ ನುಡಿಯನ್ನ ಹಾಡಬೇಕು. ಈಗ ಎಲ್ಲ ಸಂಗೀತ ವಾದ್ಯಗಳೊಂದಿಗೆ ಎಲ್ಲರೂ ಸೇರಿ ಹಾಡೋಣ.

0: ಮಕ್ಕಳೇ, ಇಲ್ಲಿವರೆಗೆ ಝೇಂಕರದ ಹಾಡನ್ನು ನೀವೆಲ್ಲ ಕಲ್ತ್ಕೊಂಡ್ರಿ. ಈ ಹಾಡು ಬರೆದವರು ರಾಮಚಂದ್ರ ವಿ ಪಾಟೀಲ್ ಅವರು. ಇನ್ನು ಈ ಕವಿತೆಯನ್ನು ಇಲ್ಲಿವರೆಗೆ ಕಲಿಸಿಕೊಟ್ಟವರು ಗುರುಗಳಾದಂಥ ಜಗದೀಶ್ ಮಳಿಗೆಯವರು. ಇದರಲ್ಲಿ ಭಾಗವಹಿಸಿದಂಥ ಮಕ್ಕಳು ಅಂದರೆ ಧಾರವಾಡದ KNK ಬಾಲಿಕೆಯರ ಶಾಲಾ ಮಕ್ಕಳಾದಂಥ ಪ್ರಿಯದರ್ಶಿನಿ ಪಾಟೀಲ್, ಮೈತ್ರಿ ಗಂಟಣ್ಣವರ್, ನೀಲಸ್ಮೃತಿ ರಾಮನ್ಗೌಡರ್, ದೀಪ್ತಿ ಗಂಟಣ್ಣವರ್, ತನ್ಮಯಿ ಗೋಟೆ, ಸ್ಫೂರ್ತಿ ಗಂಟಣ್ಣವರ್ ಮತ್ತು ಹೇಮಶ್ರೀ AH. ಇನ್ನು ವಾದ್ಯ ಸಹಕಾರ ನೀಡಿದಂಥವರು ವಾದಿರಾಜ್ ನಿಂಬರ್ಗಿ, ಶಂಕರ್ ಕಬಾಡಿ, ಕೇಶವ್ ಕುಮಾರ್ ಮಾಲ್ವಿ ಮತ್ತು ಶಶಿಕಾಂತ್ ಕುಲಕರ್ಣಿ. ಇದು ಈ ತಿಂಗಳಿನ ಝೇಂಕಾರದ ಹಾಡು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಝೇಂಕಾರ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ, ಕ್ಯಾಂಪ್ಕೊ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ SR ಸತೀಶ್ ಚಂದ್ರ.
3: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20ರವರೆಗೆ ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
2: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೊ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
1: ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ?
5: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಗುರು ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಮತ್ತು ಉದಯ್ ಮುಜುಮ್ದಾರ್ ಹಾಡಿರುವ ಗೀತೆ ಸಾಹಿತ್ಯ ಗುಲ್ಜಾರ್, ಸಂಗೀತ AR ರೆಹಮಾನ್ ಅವರದು.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದೀಗ ಕೇಳಿ ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ದಿಲ್ ಹೇಕೆ ಮಾನ್ತಾ ನಹಿ ಚಿತ್ರದ ಗೀತೆ. ಸಾಹಿತ್ಯ ಫೈಜ್ ಅನ್ವರ್, ಸಂಗೀತ ನದೀಮ್ ಶ್ರವಣ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಶಿಕಿ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅನುರಾಧಾ ಪೌಡ್ವಾಳ್ ಹಾಡಿರುವ ಗೀತೆ, ಸಾಹಿತ್ಯ ರಾಣಿ ಮಲಿಕ್, ಸಂಗೀತ ನದೀಮ್ ಶ್ರವಣ್ ಅವರದು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುಖ್ವಿಂದರ್ ಸಿಂಗ್ ಮತ್ತು ಸೋನು ಕಕ್ಕರ್ ಹಾಡಿರುವ ದಮ್ ಚಿತ್ರದ ಗೀತೆ, ಸಾಹಿತ್ಯ ಸಮೀರ್ ಅವರದು, ಸಂಗೀತ ಸಂದೀಪ್ ಚೌಟ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕಾರ್ತಿಕ್ ಕುಮಾರ್ ಅವರ ಸಿತಾರ್ ವಾದನ ಕೇಳೋಣ. ಸಹವಾದನದಲ್ಲಿ ತಬ್ಲಾ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಮೊದಲಿಗೆ ಕೇಳಿ ರಾಗ್ ಆಹಿರ್ ಭೈರವ್, ಆಲಾಪ್ ಜೋಡ್ ಝಲ, ಘತ್ ತೀನ್ ತಾಲ್.

ಪಂಡಿತ್ ಕಾರ್ತಿಕ್ ಕುಮಾರ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಕೇಳಿದಿರಿ. ಇದೀಗ ಕೇಳಿ ರಾಗ್ ಪೂರಬಿ ಧುನ್.

0: ಪಂಡಿತ್ ಕಾರ್ತಿಕ್ ಕುಮಾರ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಪೂರವಿ ಧುನ್ ಕೇಳಿದಿರಿ. ತಬ್ಲಾ ಸಾಥಿ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತುಳು ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂದುಲೆಗು ಸರ್ವೆರೆಗ್ಲ ಮೋಕೆದ ಸೊಲ್ಮೆಲು. ತುಳು ಕಾದಂಬರಿ ಓದುದ ಸರಣಿಡು ಇನಿ ಇತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲ.
5: ಮಧುರ ತನ್ನ ದಾಂಪತ್ಯ ಬದುಕದ ಬೇನೆ ಬೆಸರನ್ ರುಕ್ಕುಡ ಬುಡ್ಪಾಯಲು ಕೈಪತ್ತಿನಾಯೇ ಸರಿತ್ತಿನಾಯೇ ಅತ್ತು. ಆಯಗ ಬೇತೆ ಉರ್ತಿನ ಸಂಘ ಉಂಡೊಂದು ಗೊತ್ತಾದ ಮಧುರ ಆಯಡ್ದು ದೂರ ಆಪಲು. ಅಪ್ಪೆ ಇಲ್ಲಡೆ ಒತ್ತಂಡ ಮೆಗ್ಗೆನ ಕುಚ್ಚನ ಸುರುವಾಪುಂಡು. ಒಪ್ಪ ಪುಟ್ಟಿನಾಯನ ಉಡಪಿನ ಪಾತೆರ ಚಿಲ್ಲನತ್ತು ಕೇಂದು ಬುಡಿನೆಕ್ ಯಾನ್ ಬೇತೆ ಉರುಗು ವರ್ಗಮಲ್ಪಾವುಂಡೆ. ಐಕೆ ಪಾಕ ಕಾಸು ಖರ್ಚಿ ಆಂಡು

ನಮ್ಮ ಸರಕಾರಿ ಕಚೇರಿಲಿಡು ಪರಂಬು ದಿನ ಲಂಚದ ದುಷ್ಟ ಅವತಾರದ ಪರಿಚಯ ಆಂಡ್ ಕಚೇರಿಲಿಡು ಉರಿಯುರಿಯನ ನಗ್ಗು ನಾಲಾಯಿನು ಎಣ್ಣೊಂಡ ಮನಸ್ಸಿಡು ಪಗೆ ಉರ್ಕೊಂಡು ಭ್ರಷ್ಟಾಚಾರ ಆತಲ ಮಿತಿ ಮೀರ್ದುಂಡು. ಇಂಚಿತ್ತಿನ ಲಂಚ ವಂಚನೆದ ದೇಸೋಡು ಬದುಕೊಂದುಪ್ಪುನೇಕೆ ಬೆಸರು ಬರೋಡು ಪನೊಂದು ಮಧುರ ತನ್ನ ಬದುಕದ ವ್ಯತೆನು ದುಂಬರಿತ್ತಲು. ಯಾನು ಇಲ್ಲು ಬುಡ್ದು ಬತ್ತಿ ಬೊಕ್ಕ ಎನ ಮಗ್ಗಗು ಮದ್ಮೆ ಆಂಡಿಗೆ ಪಿರಯ ಎಲ್ಲ್ಯವಾಂಡಲ ಇಲ್ಲಡು ಆಯನ ಚಾಕ್ರಿಗು ಜನ ಬೋಡತ್ತ. ಪರ್ಪಾಟದ ಪಾರ್ಟಿಗು ಸಾಯ ಮಲ್ಪುನಾಯನ ತಂಗಡಿನೇ ಮದ್ಮೆ ಆದು ಅಲೆನಿಲ್ಲದ ಕ್ಲಿಗೆ ಆಸ್ತಿದ ಉಸ್ತುವಾರಿ ಬುಡ್ದು ಕೊರ್ತೆಗೆ ತನ್ಕೊಂಜಿ ನಕಲಿ ಕಾರು ಗೋಡ್ಯಾವೊಂದು ಅಂಚಿಂಚಿ ಒಂತೆ ನಡಪುವೆಗೆ. ಆಯನ ಒಪ್ಪ ಪುಟ್ಟಿನ ಎಂಕ್ಲೆಗು ನನ್ನ ಅಪ್ಪೆ ಇಲ್ಲದರುಣ ತೀರಿಲೆಕಾನೆ. ಎಂಚಿನನೇ ಆವಡು ಆಯೆ ನೆಮ್ಮದಿಡು ಬದುಕಡು. ಎಂಕ್ಲನ ಕುಟುಂಬಡು ಇಂಚ ಮಾತ ದಾಯಗಾಂಡಂದು ಇತ್ತೆ ಎಂಕ್ ಅರ್ಥ ಆಪುಂಡು. ಪಪ್ಪನ ಮಲ್ಲಾದಿಗೆದ ಪಿರವುಡು ಏತೇತೋ ಜನಕ್ಲಿನ ಕಣನೀರು ಉಂಡು. ಆರು ಆಸ್ತಿಲೆನು ಸಂಪಾದನೆ ಮಲ್ತಿದಿನತ್ತು ಏರೇರ್ನವು ಬಡ್ತೊಂದಿನವು. ಯಾನು ಎಲ್ಲಿ ಪುನಗ ಕಿಟ್ಟಿಣ್ಣಿನ್ಪುನ ಪೊಂಜೋವು ಏ ಪೊಲ ಇಲ್ಲಗ ಬತ್ತದು ಪಪ್ಪಡ ರಂದುನೇನು ತೂತೆ. ಅಡೌದೀತಿನ ಎನ ಜಾಗಿದ ರಿಕಾರ್ಡು ಪಿರಕೊರ್ಲೆ. ಸಾಲದ ಪಣವು ಪಿರಕೊರ್ಪೆ. ಎನ ಹಿರಿಯರ್ನ ಆ ಜಾಗಿಡು ಅಕಲು ನಂಬುದಿನ ದೈವಲುಲ್ಲ. ಎನ ಆಣು ಜೋಕುಲು ಜಾಗಿನು ಒರ್ತುನೆರೆಗಾದು ಪರ ಉರುಡು ಬೆಂದದು ಕಾಸು ಕಡಪುಡ್ದೆರು. ಇಂಚ ಪಣೊಂದು ದೊಡ್ಡು ನಟ್ಟಾವ್ನ ಪೊಂಜವೇನು ಮೂಜಿ ಸರ್ತಿ ಪಿರಕಡಪುಡ್ದೆರು. ನಾಲನೇ ಸರ್ತಿ ಬತ್ತಿನಪ್ಪಗ ಆ ಜಾಗಿನ ತನ್ಕ ಮಾರ್ದಿ ಲೆಕ್ಕದ ರೆಕಾರ್ಡನ್ನು ತೋಜಾಯರು. ಅವು ರೆಕಾರ್ಡು ಮೋಸದ ಒಂದು ತೆರೆದಿನ ಕಿಟ್ಟಿ ಜಾಲುಡುಂತದು ನಿಲಕ್ಕ ಕೈದರ್ತದು ಎನ ಆಸ್ತಿನು ಮೋಸಡು ಉಲೈಪಾಡೊಂದು ಬಂಜಿ ರೂಪಾಯಿನೈತ ಫಲ ಈ ತಿನ್ನಂದೆ ಪೋವಯ್ಯ. ನಿನ ಸಂತೇಸಿ ಉದ್ದಾರ ಆಪುಜ್ಜಿ ಪಣೊಂದು ಜಾಲು ಜತ್ತು ಪೋಪಿನನ್ನು ತೂದು ಮಮ್ಮಿಲ ಬುಲ್ತೊಂಡೆರು. ಕೈತಲು ಪೋಯಿನ ಎನಡ ಪಪ್ಪನ ಕಟಲ ನಡಕೆದ ದೂರುನೇ ಪಣೊಂಡೆರು. ಕಿಟ್ಟಿನ ಕಂಡನಿಗ ಕ್ಯಾನ್ಸರ್ ಆಯಿನಪ್ಪಗ ಆಸ್ಪತ್ರೆದ ಖರ್ಚಿಗಂದು 10,000 ರೂಪಾಯಿ ಸಾಲದಿತ್ತೊಂದೆರಿಗೆ. ಐಕ್ ಆಸ್ತಿ ಅಡೌದಿಯರಿಗೆ. ಕಂಡನಿ ತೀರ್ದು ಪೋಯಿನ ದುಃಖದೊಟ್ಟುಡು ಜಾಗೆ ಅಡವು ಆತಿನೆಲ್ಲ ಎಣ್ಣೊಂದು ಅಪ್ಪೆ ದುಃಖಿನೇನು ತೂದು ಇರುವೆರು ಆಣಜೋಕುಲು ಪರ ಉರುಗು ಪೋದು ಬೆಂದದು ಕಾಸು ಕಡಪುಡಿನೇನು ಪತೊಂದು ಆಸ್ತಿ ಬುಡ್ಪಾವೆರೆ ಬನ್ನಗ ಮುಲ್ಪ ಪಪ್ಪನ ಮೋಸಡಾದು ಅವು ಮಾರ್ದು ಪೋತಿನ ದಾಖಲೆ ಉಂಡು. ಅಂಚ ಕಿಟ್ಟಿ ಸಾಪ ಪಾಡ್ದಿನಿಗೆ. ಕಿಟ್ಟಿನ ಜೋಕುಲು ಬತ್ತುಕೇಂಡಲ ಪಪ್ಪತೋ ಜಾಯಿನಿ ಮೋಸದ ರಿಕಾರ್ಡನೆ. ಅಕ್ಲೆಗಲ ಕೈ ಕಟ್ಟಿಂಡು. ಹೋಟ್ಲುಡು ಬೆನ್ಪಿನಕ್ಲೆಗು ಕೋರ್ಟು ಕಚೇರಿಗು ಬೋಡಾಬಿನಾಥ್ ಕಾಸು ಪುರ್ಸೊತ್ತು ಜನಬಲ ಇಜ್ಜಾಂಡು. ಅಪ್ಪಿನಲೆ ತೊಂದು ಅಕುಲು ಪರ ಊರ್ಗೆ ಪೋಯರಿಗೆ. ಪಪ್ಪ ಅವ್ವೇ ಜಾಗೇನು ಹೌಸ್ ಸೈಟ್ ಮಲ್ತು ಸೆಂಡ್ಸ್ಗು ಸಾರಗಟ್ಲೆಡು ಮಾರ್ದು ರಂಜೇಶ್ಗು ಬದಿ ಕೊರ್ತಿನಿಗೆ. ಮಾರ್ಗದ ಬರಿಟು ಪುನ ತನ್ನ ಹಿರಿಯರ್ನ ಆಸ್ತಿದ ಅಂಗ್ ಅರಪಂದಿನೇಕ್ ಕಿಟ್ಟಿನ ಎಲ್ಲ ಮಗೆ ಒಂಜಿ ಹೌಸ್ ಸೈಟನ್ನು ಕಿರೆಯಗುದೆ ತೊಂಡೆ. ಆಯೆಗ್ ಇಂಚಿಪ್ಪ ಸ್ವಂತ ಕ್ಯಾಂಟೀನ್ ಉಂಡುಗೆ ಬೇರಲ ದಿಂಜಗೆ. ಆಯೆ ಐಟೊಂಜಿ ಮಾಳಿಗೆದಿಲ್ಲಿ ಕಟ್ಟ ಒಂದುಲ್ಲೆ. ಹಿರಿಯರ್ನ ಆಸ್ತಿದ ಕೀಂತಾಂಡಲ ಒರಿಂಡತ್ತ ಪಣ್ಪಿನ ಸಂತೋಷುಡು ಕಿಟ್ಟಿ ಐಟೇ ಬತದು ಕುಲ್ಲುವೆರಿಗೆ. ಅಕುಲು ಅಂಚ ಎಂಕುಲು ಮಲ್ಲಾಯನ ಜೋಕುಲು ಇಂಚ. ಎನ ಮೆಗ್ಗೆಗು ಕುಲುದು ತಿನ್ಪಿನ ಬಚ್ಚಾಲಿ ಮಗಕ್ಕ ಅಮ್ಮೆರ್ನ ಸಂಪೊತ್ತದ ಕೊಪ್ಪರಿಗೆಲ ಏತ್ ಕಾಲಬರು ಪಂದು ಮಧುರ ರುಕ್ಕುಡ ಪಣೊಂಡಲು. ಮಧುರ ಅಪಗಪಗ ಬತ್ತು ಪೋಪಿಲೆ ಕಾಯಿನಿ ರುಕ್ಕುನ ಒತ್ತಾಯೊಡೆ. ಅಲೆಗ್ಲ ಮೋಕಿನ ಬಯಕೊಂದು ಪೋಪಿನ ಬೇತೆ ಇಲ್ಲೇ ಇಜ್ಜತ. ಅಂಚ ರುಕ್ಕುನ ಇಲ್ಲು ಅಲೆನ ಅನಪತ್ತುಗಾಪಿನ ಇಲ್ಲೇ ಆಂಡ್. ಆಯಸೊಡು ಬತ್ತಿನಾಲು ಉಲ್ಲೇಸೊಡು ಪಿರಪೋಪಿಲೆ ಕಾಂಡ್. ಕಾಡು ಮುಲ್ಲೆದೊಂಜಿ ಕುಗ್ರಾಮಡು ಬೆಂದು ನಲೆಗು ತನ್ನ ಬೇಲೆದ ಬಗ್ಗೆಡು ಪಣೊಂಬಿನ ಕುಸಿಯೇ. ಕೇಣು ನಕುಲಿತ್ತಂಡ ಪಣ್ಪಿನಕ್ಲೆಗು ಉಮೇದು ಉಂಡಾ ಪುಂಡೆ. ಆ ಗ್ರಾಮಡು ಇಂಚಿಪ್ಪ ಸರಕಾರ ಕೊರ್ತಿನ ಸವಲತ್ತುಲುಲ್ಲ. ಆಂಡಲಾವು ಕುಗ್ರಾಮನೆ. ಮುಲ್ಪದ ಸಾಲೆ ಆರೋಗ್ಯ ಕೇಂದ್ರ ಸಹಕಾರಿ ಸಂಘ ಗ್ರಾಮ ಪಂಚಾಯಿತಿ ಒಂದು ಮಾತೆತ ತಿತಿಗತಿ ತೂಂಡ ಸರಕಾರೋಗೆ ಮುನಿಯುಂಡಾಪುಂಡು. ಈ ಉರುಡು ದೀನದಲಿತ ಬಡವೆರೇ ದಿಂಜ. ಒಂತೆ ಜನಕುಲು ಮಾತ್ರ ಮಲ್ಲಕುಲು. ಅಕುಲು ಕುಬೇರನ ಕಡೆತಕುಲು. ದರ್ಪೊಡು ದುರ್ಯೋಧನೆರೆ. ಉಡಾಪಿಡು ದುಶ್ಯಾಸನರೆ. ಎಂಕು ಎಲ್ಲಿಡು ಬಡವೆರು ಪಂಡ ಸಸಾರೋನೆ. ಎನ ಪೊಪ್ಪಗು ಜೋಕುಲೆಂಕುಲು ಬಡವೆರೆಡ ಪಾತ್ರೆರೆಗಾಂದ್. ಬೇಲೆದಕ್ಲಿನ ಕೈತಲು ಪೋವೆರೆಗಿತ್ತಿಜ್ಜಿ. ಆ ಸಸಾರದ ದೃಷ್ಟಿ ಬದಲಾಯಿನಿ ಈ ಕುಗ್ರಾಮಗೂ ಬತ್ತಿಬೊಕ್ಕನೆ. ಅಕಲ್ನ ಬಂಗಲು ಅರ್ಥ ಆಯ್ಲೆಕ್ಕನೆ ಅಕಲ್ನ ಮಲ್ಲಗುಣತ ಪರಿಚಯಲ ಆಂಡ್. ಇತ್ತಿನೆಟೆ ನೆಮ್ಮದಿಡು ಬದುಕುವೆರು. ಪಂಡಿಪಾತೆರ ಒರ್ತೊನ್ವೇರು. ಬಂಜಿದ ಬಡವು ಅಕಲ್ನ ಮೋನೆದ ತೆಲ್ಕೆನು ತೆಕ್ಕ ಉಜ್ಜಿ.
ಈ ಉರುಡು ಬಡವರಿನ ಬದುಕು

ತುಂಡನೆ ಬೆಕ್ಕ ಸಾಪುಂಡು. ಜೋಕ್ಲೆನ ಎಲ್ಲೆಡೆ ನನೊರಿಯನಿಲ್ಲಗ ಚಾಕ್ರಿಗ ಕಡಪುಡುವೆರು. ಜೋಕ್ಲೆಗ್ಲ ಬರವುದ ಗೋಚರನೇ ಇಜ್ಜಿ. ಆಣ ಜೋಕ್ಲೆಗ್ ದಿಂಜ ಕಾಯಿಸು. ಪಟ್ಟಣದ ಹೋಟ್ಲುದಕ್ಲೆಗ್ ಈ ಆಣ ಜೋಕ್ಲಿನ ಮಿತ್ತೇ ಕಣ್ಣು. ನಡತ್ತು ಪಾರನಾತ್ ಮಲ್ಲಯಾನಗನೆ ಜೋಕ್ಲಿನ ಪರವುರ್ದ ಹೋಟ್ಲುಗು ಸಪ್ಲೈ ಮಲ್ಪುನ ಉಳ ಉಂಡಿದಕುಲುಲ್ಲೆರು. ಜೋಕ್ಲೆಗದ ಅಪ್ಪೆ ಅಮ್ಮಗ ಮುಂಗಡ ಪಣವುಲ ಕೊರ್ದು ದೀಪೆರ್ಗೆ. ಸರಕಾರಿ ಸಾಲೆಡ್ ಮಾಸ್ಟ್ರನಕುಲುಲ್ಲೆರು. ಆಂಡ ಕಲ್ಪಾವು ನೆಟ್ ನೂದಿಕು ನೂದು ಸೋಂಬೇರಿಲು. ಸರ್ಕಾರ ಉಪ್ಪುನೆ ತಂಕ್ಲೆಗ್ ಸಂಬಳ ಕೊರ್ದು ಸಾಂಕಿರಿಗಂದೇ ಅಕ್ಲಿನ ಅಂದಾಜಿ. ಸಾಲೆಗ್ ಜೋಕ್ಲು ಬರ್ಪಿನೆಲ್ಲ ತಂಕ್ಲಿನ ಚಾಕ್ರಿಗಂದೇ ಎಣ್ಣೊಂಬಿನ ನಸ್ರಾಣಿಲು. ಅಡ್ಡ ಮುರಿದಂದೆ ಬೇರ ಸಾರ ಇಂಚಿನೆಟ್ಟು ಸೇರೊಂದು ಸಖತ್ ದುಡ್ಡು ಮಲ್ಪುಯರು. ಅಡ್ಡ ದುಡ್ಡು ಪೊಕ್ಕಡೆ ಕುಲ್ಲೆರೆ ಬುಡುಪುಜಿ. ಅಂಚ ಪರ್ಪಿನಿ ಇಸ್ಪೀಟ್ ಬೀಡಿ ಸಿಗರೇಟದ ಚಟೊಟ್ಟು ಕೆಲವಿರು ನಡುಪಿರೆಯೊಡೆ ಚಟ್ಟಲಕ್ಕಾದೆರಿಗೆ. ಯಾನ ಬಡಜನಕುಲೆಗ್ ಬರವುದ ಗರ್ಜಿನ ಮನ ಮುಟ್ಟುಲೆಕ್ಕ ಪಣೊಡುಂದು ಹಠಕಟ್ಟದ ದಿನೋಲ ಇಲ್ಲಲು ಪೋಪೆ. ಅಕ್ಲೆಡ ಸುಖ ದುಃಖ ಪಾತಿರುವೆ. ಇಂಚಿಪ ಎನ ಪಾತಿರಗು ಕಿಬಿಕೊರೊಂದುಲ್ಲೆರು. ನನ ಮನಮಲ್ತದ ಬರವು ಕಲ್ಪಾವಿರೆಣ್ಪಿನ ಆಸೆ ದೀವೊಂದೇ. ಮೂಢನಂಬಿಕೆಡು ಈ ಊರ್ದಕಲು ಭಾರೀ ದುಂಬುಡುಲ್ಲೆರು. ಜೋಕ್ಲಿನ ಪುದರಡು ಪುಟ್ಟಿನ ಪಗನೆ ಪರಕೆ ಪಣನೆರೆ ಸುರು. ಕೋರಿ ಕುರಿಬಲಿ ಕೊರ್ಪಿನನೇ ಪರಕೆ. ಪರ ಊರುಡು ಹೋಟ್ಲುದ ಬೇಲೆಡು ಕಾಯಂ ಕುಲುಲೆ ಕಾವಂಡುಂದುಲ ಪರಕೆ ಪಣೊಂಬೆರು. ಜೋಕುಲು ಬತ್ತಿಗಿನ ಕಣತಿನ ದುಡ್ಡು ಪರಕೆಗೆ ಸರಿಯಾಪುಂಡು. ಪಾಕ ಜೋಕುಲು ಜರಪತೊಂದೇ ಉರುಗು ಬರ್ಪ. ಪಿರಪೊವೆರೆ ಕೇಣುಜ. ಅಂಚ ಬರವುದಾಂತಿನ ಏತೋ ಜವಣಿರು ಇತ್ತೆ ಊರುಡುಲ್ಲೆರು. ಇಂಚಿತಿನ ಉರುಡು ಎಂಕು ಬದುಕೆರೆ ಬಂಗ ಅವೊಂದುಂಡು. ಆಂಡಲ ಅಲ್ಪನೆ ಬೆನ್ನೋಡು ಪಣಪಿನ ಆಸೆ. ಎನ ಬದುಕಡು ಅನ್ಬೆಸೊಡಾಯಿನ ಸುಖತ ಭಂಡಾರ ಕಂಕಣೆ ಬೂರ್ದಾತುಂಡತ್ತ. ನನ್ನ ಹಳ್ಳಿದಕ್ಲಿನ ಬದುಕಗ ಪನೀತು ಬೊಳ್ಪು ಕೊರ್ಪಿನ ಸಂಕಲ್ಪಡು ಬೆನೊಂದುಲ್ಲೆ. ಇಂಚ ಪ್ರತಿ ಸರ್ತಿ ಮಧುರ ಬನ್ನಗಲ ಬೇತೆ ಬೇತೆ ವಿಚಾರೊಲೆನೆ ಪತ್ತೊಂದು ಬರೊಂದಿತ್ತಲು. ರಡ್ಡು ವರ್ಸೊಡ್ದಿಂಚ ಅಲೆನ ಉರಿ ದೋಸ್ತಿ ಮೋಹನನ ಬಗ್ಗೆಡೇ ಅಲೆನ ಬನ್ನಣೆ. ಉಂಡು ತಿಂದದ ಜೆತ್ತಿ ಬೊಕ್ಕನೆ ಆಲ್ ಅವೆನ್ ಜಯಾಡ ಪಣೊಂಬಿನಿ. ಆಂಡ ಒಂಜೆ ಆದೆಟ್ಟು ಮೂವೆರ್ಲ ಜಪ್ಪುನೆಟ್ಟಾದ ಜಯಾಡ ಪಂಪಿನವು ರುಕ್ಕುಗುಲಾಕೇನುಂಡು. ಹಳ್ಳಿಡ್ ಇಲ್ಲಿಲ್ಲ ತಿರ್ಗೊಂದುಪ್ಪುನಗನೆ ಇಂಕ್ ಮೋಹನನ ಪರಿಚಯ ಆಯಿನಿ. ಆಯೆ ಅಲ್ಪನೆ ಕೈತಲ್ದ ಉರುದಾಯಿಗೆ. ಆ ಮಲೆನಾಡಿಡು ಕೈತಲು ಪಂಡ ಗಾವುದ ದೂರನೆ. ಆಯೆ ಓಲ ಮಾತ ಪೋದು ಇತ್ತದ ಮಲೆನಾಡಿಗೆ ಬಿರಬೈದೆ. ಸುತ್ತಮುತ್ತದ ನಾಲೈನ ಊರುಲೆಡ್ ದಲಿತ ಜನಾಂಗಡು ದಿಂಜ ಬರವು ಕಲ್ತದಿನ ಜವಣೆ ಆಯೆ ಒರಿಯೆಗೆ. ಮೋಹನೆ ಪಾತಿರನೇಟ್ಟು ಉಸಾರು. ಆಯನ ಉಚ್ಚಾರಲ ಸ್ವಚ್ಛಬೊಕ ಸ್ಪಷ್ಟ. ಕುಸೇಳ್ಡೆ ಪಾತಿರ್ನಗ ಕೇಣನಕ್ಲೆಗವು ಕತೇನೆ. ಯಾನ ಹಳ್ಳಿಡ್ದು ದೂರದ ಸಾಲೆಗ್ ಐಡ್ದುಲಾ ದೂರದ ಕಾಲೇಜಿಗ ನಡತೊಂದೇ ಪೋದು ಬರವು ಕಲ್ತದೆ. ಕಲ್ಪೊಡುನ್ಪಿನನೇ ಎನ್ನ ಹಠ. ಪುಲ್ಲರಿ ಉಂಡಿನ ತಂಜನದ ಬಲೋಟೆ ಬಯ್ಯನಗಲ ಮೈಲ್ಗಟ್ಲೆ ನಡೆದಿನ ಇನ್ನು ಎಣ್ಣನ್ನಗ ಯಾನೋರಿ ಬಲಚಲತ ಭೀಮೆಂದೇ ಆಪುಂಡು. ಯಾನ ಕಲ್ಪುನಗದ ಬಂಗತೂದು ಕಲ್ಪೊಡ್ಚಿಂದು ಬುದ್ಧಿ ಪಂಡ್ತಿನ ಏನ ಕೂಡು ಕಟ್ಟದ ಜನಕುಲು ಯಾನ ಡಿಗ್ರಿ ಪಡೆತಿನ ಪಗ ಒಂಜಾದ ಪಾಲು ಪಾಡ್ದು ಪರ್ಬ ಮಲ್ತದೇರು. ಪದ ಪರ್ಸಂಗ ನಲ್ಕೆ ಕುಣ್ಕೆಡೆ ಇರ್ಲು ಪುಲ್ಲೆ ಮಲ್ತದೇರು. ಏನನು ಮಾಮಲ್ಲ ಸಾಧಗದ ಎಂದು ದೆರ್ತು ತುಂಬೊಂದೆರು. ಎಂಕಲ ಪದವಿ ಪಡೆತಿನ ಬರಮು. ಸರ್ಕಾರದ ಕಚೇರಿಡೆ ಎಡ್ಡಿ ಬೇಲೆ ತಿಕ್ಕುಂಪಿನ ಬೆರ್ಮೆ. ಬೇಲೆಗಾದ ಪ್ರಯತ್ನಲ ಮಲ್ತೆ. ಆಂಡ ವರ್ಷ ಒಂಜಿ ಕರಿಂಡಲ ಬೇಲೆ ತಿಕ್ಕಜಿ. ಇಲ್ಲಡೆ ಒರಿಯಂಡಿನ ಉಂಡಾಡಿ ಗುಂಡನ ಎನ ಇರಸ್ತಿಗೇನ ಎನ್ನ ಕುಲೆ ತುದು ತೆಲ್ಪುಲೆ ಕಾಂಡ್. ಪಾಕದಕುಲು ಜೋರುಡೇ ಪಂಡೆರ್ಲ. ನಿಕ್ ಬರವು ಕಲ್ಪುನಾಜಕ್ಕೆ ದಾಯಿಗುಂಬೆ. ಹಿರಿಯರು ಬದುಕದಿನ ಸಾಧಿನೇ ನಮ ತರ್ಕೊನಡು. ಮಿತ್ತದೇನ ಎಕ್ಕಾವೆರೆ ಪೋಂಡ ಗಂಡಾಂತ್ರನೆ. ಇಂಚಪನ್ನಗ ಅಕಲು ಪಂಪಿನವುಲ ಸಮಾನೆ ಪಂದು ಎಣ್ಣೆಂಡು. ಎನ ಬರವುಗುದಾದ ಬಿಲೆ ತಿಕ್ಕಂಡು. ಬರವುಗಾದ ಯಾನ ಬತ್ತಿನ ಭಂಗ ಅನ್ಬೀಸಿನ ಹೇಗೆ ಗೊತ್ತು. ಬಾಕಿದಕ್ಲೆಗವು ಅರ್ಥ ಅವ. ಸರಕಾರದ ಯೋಜನೆಯಲ್ಲೂ ದೀನದಲಿತಿರ್ನ ಮಟ್ಟಗ ಸಾಯ ಮಲ್ಪುನನೆ. ಆಂಡ ಇತ್ತಪಲ ಎನಲೆಕ ಇತ್ತಿನ ದರಿದ್ರಗ ತಿಕ್ಕೊಡಾಂಡ ನನ ಏತ್ ಕಾಲ ಪೋವೋಡ. ಮೀಸಲಾತಿದ ಸವಲತ್ತುಲ ಎನ ಪುಡೆಕು ಬನ್ನಗ ಮುಗಿತ್ತುಂಡು. ಜಾತ್ಯಾತೀತ ಶಬ್ದ ಸಂವಿಧಾನೋಡೇ ಬಾಕಿ. ಸಮಾಜಡು ಜಾತಿ ಭೇದದ ಬಿದೆಬಿತ್ ಅರೆದು ಪೋಡಾಂಡ ನನ ಏತ್ ಕಾಲ ಸಂದೊಡ. ಏತ್ ನೆತ್ತಿರು ಭೂಮಿಗೆ ದೊರೆಯೋಡ. ಒಟ್ರಾಸಿಡು ಯಾನ ಕಲ್ತಿನನೇ ತಪ್ಪಾಂಡು.
ಊರುಡ್ದು ದೂರದ ಕಾಡು ಗುಡ್ಡೆಡು ಏನ ಹಿರಿಯರ್ನ ಬದುಕದ ಬಂಗೊಂದು.

0: ಎಣ್ಣೊಂದು ಆ ದೀನತ ನೋಡ್ದು ದೂರ ಪೋಡೊಂದು ಬೈಕಿನೇನೆ ಏನ ಅಜಾಕೆ ಆ್ಯಂಡ್ ಏನ ಡಿಗ್ರಿ ಸರ್ಟಿಫಿಕೇಟ್ಗೆ ಕಾಕಜಿದನೇ ಬಿಲೆ. ನಮ್ಮ ಸಮಾಜ ಎಣ್ಣೊಂಬಿನಿ ಇಂಚೆನೆ ಐಟಾದೆ ಬುದ್ಧಿ ಪರ್ತೆದ ಚಲಗಾರೆ ಅಂಬೇಡ್ಕರ್ಲ ಸುರುಸುರುಟ್ಟು ಅನ್ಬೇಸಿನಿ ಅವಮಾನನೆ ಇಂಚ ಪಣೊಂಬಿನ ಮೋಹನೆ ಕಿಸಕ್ಕ ತೆಲ್ಪುವೆ ಕುಡ ಪಣೊಂಬೆ ಕಡೆಕ್ಲ ಎಂಕೊಂಜಿ ಬೇಲೆ ತಿಕ್ಕಂಡು ಬೇಲೆ ಎಲ್ಲಿಯವೇ ಆಂಡ ಬಾರಿ ಮುಖ್ಯದನೆ ಸಂಡಾಸು ದೆಕ್ಕುನ ಬೇಲೆ ಯಾನು ಸೇರೊಂಡಿನ ಆಫೀಸ್ಲ ಬಾರಿ ಮಲ್ಲನೆ ಜಾಗತಿಕ ಬ್ಯಾಂಕ್ದ ಸಾಲುಡು ನಮ್ಮ ದೇಶದ ಒಂಜಿ ಹಳ್ಳಿಡು ಉಂಡಾತಿನ ಕೃಷಿ ಸಂಶೋಧನಾ ಕೇಂದ್ರದ ಕಚೇರಿ ಮುಲ್ಪದ ಆಫೀಸರ್ ಮಲ್ಲ ಮರ್ಜಿದಾಯೆ ಏರಾ ಪಂಡಿನೇನು ಕೇಣಂದು ಏನನ ಆಫೀಸ್ಗೆ ಲೆತ್ತೆ ಸ್ಟೆನೋಗ್ರಾಫರ್ನ ಬೇಲೆಗೆ ಜನಬೋಡು ಅಂಚಿತ್ತಿನ ಕುಲು ಇತ್ತೆ ಏರ್ಲಾ ತಿಕ್ಕುಜೆರು ನಿಕ್ಕಲಾವು ಗೊತ್ತಿಜ್ಜಿ ಆಂಡಲ ಸದ್ಯ ನಿನನ ಅವ್ವೇ ನಿಲೆಟದೆ ತೊಂಬೆ ಯಾನ ಪಂಡಿನ ಬೇಲೆ ಮಲ್ಪುಲಾ ಪಂದು ಪಂಡೆ ಒಯ್ಲಿಡು ಬಲ್ಯೊಂದುಪ್ಪುನಯಗ ತಿಕ್ಕಿನನೇ ಆದೆರ್ಪು ಮಲ್ಲ ಆಫೀಸ್ ಮಲ್ಲ ಆಫೀಸರ್ ಮಲ್ಲ ಮನಸ್ಸುದಾಯಿಂದ ಗ್ರೈತೊಂದು ಆನೆಯೇ ಬೇಲೆಗೆ ಸೇರೊಂಡೆ ಆಯೆ ಸುರುಟು ಎನಡ ಮಲ್ಪಾಯಿನ ಬೇಲೆ ಆಯನ ಇಲ್ಲದ ಸಂಡಸ ದೆಕ್ಕಾಯಿನಿ ಬೊಕ್ಕ ಬೇತೆ ಓಪರಿ ಬಾಪರಿ ಬೇಲೆಲು ಯಾನ ಮಾತೆನ್ಲ ಪೊರ್ಲುಡೆ ನಿಯತ್ತುಡೆ ಮಲ್ತೆ ಆಯಗಲ ಕುಸಿಯಾಂಡು ಮೆಚ್ಚಿದು ಪುಗರಿಯಲ್ಲ ಇಂಚ ತನ್ನ ಬದುಕದ ಕತೆ ಪಂಡಿಬೊಕ ಮಧುರ ತಂಕ ಪರಿಚಯಾಯಿನ ಮೋಹನನ ಬದುಕದ ವೆತೆನ್ ಜಯ ಬೊಕ್ಕರು ಕೂಡ ಪನೊಂಬೆರೆ ಸುರುಮಲ್ಪುವಲು ಮೋಹನ ಬೊಕ್ಕ ಮಧುರನ ಸಂಬಂಧದಾದ ಅವು ಒಡೆ ಎತ್ತುಂಡು ನನ್ನ ತೆಗೆಡಿಕೇನಗ
1: ಈತೆ ನಾಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತುಂಡು ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ ಬರವುಗು ಸ್ವರ ಅಕ್ಷತಾರಾಜ್ ಪೆರ್ಲ ಈ ಹೆಗ್ಗೆ ಇಡೆಗೆ ಮುಗಿಂಡು.

0: ಕೋಸ್ಟಲ್ ವುಡ್ ಕಮ್ಮೆನ, ತುಳು ಚಿತ್ರಕಲತ್ತ ಸಾಲು ಸಮ್ಮನ, ಯಜ್ಞೆ ಪದ್ನೈನು.
1: 2014 ಮೊಟ್ಟೆ ಎಂಕಲ್ನ ತುಳು ಭಾಷೆದ ಸಿನಿಮಾ ಸಾಧಾರಣ 5 ಸಿನಿಮನು ಎಂಕುಲು ಬೊಳ್ಳಿ ಪರದೆಡ್ತುಯ್ಯ. 5 ಸಿನಿಮಾ ದಾಂಟಿ ಬೊಕ್ಕ ಅವು ಬೊಕ್ಕಲಾತ್ ಸ್ಪೀಡ್ ಪನ್ನ ವೇಗ ಭಾರಿಯಾದ ಬತ್ತದು ವರ್ಷಗು 10-15 ಸಿನಿಮಾ ಕೊರ್ಪಿನಾತ್ ಮುಟ್ಟ ಸಿನಿಮಲು ತುಳು ಭಾಷೆದ ಸಿನಿಮಾ ರಂಗ ಬುಲೇದು ಬತ್ತುಂಡು. ಅಂಚ 2014 ಆ ವರ್ಷ 7 ಸಿನಿಮಾ, 2017 10 ಸಿನಿಮಾ, 2017 13 ಸಿನಿಮಾ, 2017 10 ಸಿನಿಮಾ, 2018 15 ಸಿನಿಮಾ, 2019 ಒರಂಬ ಸಿನಿಮಾ. ನಮ್ಮ ಕೊರೋನಾ ಅವಧಿ ಆಯ್ನೆಡ್ದ ಹತ್ರ 2020 ಮೂಜಿ ಸಿನಿಮಾ, 2021 ಮೂಜಿ ಸಿನಿಮಾ. ಇಂಚ 1971 ಇಸಬೀಡು ನಮ್ಮ ತುಳು ಭಾಷೆನ ಇಂಚ ಬೊಳ್ಳಿ ಪರೆದೆಡ್ತುಯನ. ಅವು 5 ವರ್ಷ ಬನ್ನಗ 2021 ಇಸವಿ ಬನ್ನಗ ಒಟ್ಟು ನಮ್ಮ ತುಳು ಭಾಷೆದ ಒಂಜಿ ಸಿನಿಮನು ಬೊಳ್ಳಿ ಪದ್ದೆಡು ತೂಪಿನ ಭಾಗ್ಯ ಬತ್ತುಂಡು. 18 ಸಿನಿಮಾ ನಮ್ಮ ತೂಯಾಂದು ಪನೊಲಿ. ಆತ ಮಾತ್ರ ತಂದೆ 5 ವರ್ಷಗೂ ಕಾರ್ ದೀನಗ ತುಳು ಭಾಷೆದ ಸಾಧಾರಣ 130 ಸಿನಿಮಲು ತಯಾರಾದಿತ್ತುಂಡು. ಐಟು ಇತ್ತಿನಟ್ಟ ಕೆಲವು ತುಯ್ಯ ಆ 5 ವರ್ಷ ದಾಂಟದ್ದು ಬೊಕ್ಕಲ ಕೆಲವು ಸಿನಿಮಲು ಬೊಳ್ಳಿ ಪರದೆಗೆ ಬತ್ತುಂಡು. 2019 ವರ್ಷದ್ದು ಬೊಕ್ಕ ತುಳು ಸಿನಿಮಲುಗೂ ವರ್ಷಗೊಂಜಿ 10-15 ಇಂಚ ಸಿನಿಮನು ತಯಾರು ಮಲ್ತು ಕೊರ್ಪಿನಾತ್ ಶಕ್ತಿ ಕೊಡ್ದು ಬತ್ತುಂಡು. ಅತ್ತ ಒಂದೇ ಎಡೆಡ್ಡೆ ಸಿನಿಮಲು ಬತ್ತುಂಡು. ಈ 5 ವರ್ಷಡು ನಮ್ಮ 105 ಸಿನಿಮನು ಒಂಜಿ ಸಾಮಾಜಿಕ ಕಥಾವಸ್ತುದ ಚಿತ್ರನು ತೂಯ. ಸಾಧಾರಣ ಒಂಜಿ 10 ಸಿನಿಮಾ ಜಾನಪದ ಐತಿಹಾಸಿಕ ಸಂಸ್ಕೃತಿ ಪರಂಪರೆ ಭಕ್ತಿ ಪ್ರಧಾನ ಇಂಚಿನ ಸಿನಿಮಲಿನ ತುಯ. ಈ 5 ವರ್ಷದ

ಅವದಿಡು ಏಳು ರಾಷ್ಟ್ರ ಪ್ರಶಸ್ತಿನ ಪಡೆಯ. ಬಂಗಾರ ಪಟ್ಲೇರ್, ಗಗ್ಗರ, ಕೋಟಿ ಚೆನ್ನಯ್ಯ, ಮದಿಪು, ಪಡ್ಡಾಯಿ, ಜೀಟಿಗೆ, ಪಿಂಗಾರ ಇಂಚ ಒಟ್ಟು ಏಳು ಸಿನಿಮನು ರಾಷ್ಟ್ರ ಪ್ರಶಸ್ತಿಗೆ ಅರ್ಹತೆ ನಮ್ಮ ತುಳು ಭಾಷೆ ಪಡೆಯಂಡು. ಆತ ಮಾತ್ರ ತಂದೆ 17 ಸಿನಿಮಾ, ಒಟ್ಟು 17 ಸಿನಿಮಾ ರಾಜ್ಯ ಪ್ರಶಸ್ತಿಲ ಬತ್ತಂಡು. ಆತ ಮಾತ್ರ ತಂದೆ ತುಳು ಭಾಷೆಡು ಕೆಲಸ ಮಲ್ದಿನ ಕೆಲವಾತು ಕಲಾವಿದರಿಗೆ ತಂತ್ರಜ್ಞರಿಗೆ ರಾಜ್ಯ ಪ್ರಶಸ್ತಿಲ ತೆಗೆದು ಪನ್ನರೆ ಖುಷಿ ಆಪುಂಡು. ಒಂಜಿ ಕಾಲೋಡು ಸಿನಿಮಾ ಪನ್ನಗ ನಮ್ಮ ಈ ಎಲ್ಯ ಭಾಷೆ ಭಾರಿ ಪಿರ ಇತ್ತುಂಡಲ, ಇನಿ ಬಾಕಿ ಭಾಷೆದ ಒಟ್ಟುಗು ತುಳು ಭಾಷೆಲ ದಿರ್ತು ತೋಜು ಲೆಕ್ಕ ಈ ಸಿನಿಮಾ ರಂಗ ತೋಜಾದು ಕೊರುಂಡು. ಈ 5 ವರ್ಷದ ಅವಧಿಡು ಒಂಜಾತಿ ಎಡ್ಡೆ ಸಿನಿಮಾಲು ಬೈದಿನ ನಮ್ಮ ತಿರಿಯೊಂದ ಬೆಸತ್ತೆ ಬಾಬಾವಡು, ಕೋಟಿ ಚೆನ್ನಯ್ಯಡು, ದುಂಬುದ ಬಯ್ಯ ಮಲ್ಲಿಗೆ ಸಿನಿಮಾ ಅವಡು, ಸೆಪ್ಟೆಂಬರ್ 8 ಅವಡು, ಬಂಗಾರ ಪಟ್ಲೇರಾವಡು. ಈ 2014 ಬೊಕ್ಕ ಎಡೆಡ್ಡೆ ಸಿನಿಮಾಲು ಬತ್ತಂಡು. ಆ ಸಿನಿಮಾದ ಪುದರ್ನು ಪಂಡ ಅವು ಜನಕ್ಲಿಗೆಲ್ಲ ಮೆಚ್ಚುಗೆ ಆತಂಡು. ಕೆಲವಾತು ಸಿನಿಮಾ ಜನಕ್ಲಿಗೆ ಖುಷಿ ಆತಂಡು. ಕೆಲವಾತು ಸಿನಿಮಾದ ಪದಕುಲು ಭಾರಿ ಇಷ್ಟ ಆತಂಡು. ಕೆಲವಾತು ಸಿನಿಮಾದ ಕಥಾವಸ್ತು ಬೊಕ್ಕ ಒಂಜಿ ವಿಭಿನ್ನ ರೀತಿದ ಚಿತ್ರಕತೆ ಇಂಚ ಮಾತ ಮುಡ್ದು ಬತ್ತಂಡು. ಕೆಲವು ಸಿನಿಮಾದ ಪುದರ್ನು ಪನ್ನಂಡ ಹೆಮ್ಮೆಲೆ ಆಪುಂಡು. ಅವು ಜನಕುಲಿ ಭಾರಿ ಮೆಚ್ಚುಗೆ ಅದೇ ಹೆಚ್ಚ ದಿನ ಬಲ್ತಂಡು. ಒರಿಯಂತುಂಡ ಒರಿಯಾಗಾಪುಜಿ, ಸೂಪರ್ ಮರ್ಮಯಿ, ಚಂಡಿಕೋರಿ. ಆ ಚಂಡಿಕೋರಿ ಸಿನಿಮಾದ ಪದಲ ಭಾರಿ ಎಡ್ಡೆ ಆತಂಡು. ಇತ್ತೆಲ್ಲ ಜನಕುಲು ಮೆಚ್ಚಿದ್ದು ಕೇನೊಂದುಲ್ಲೇರು.

ಐಡ್ದು ಬೊಕ್ಕ ಎರೇಗ್ಲ ಪನೋಡ್ಚಿ ಪವಿತ್ರ ಪನ್ಪಿನ ಒಂಜಿ ಪೊಣ್ಣು ಮಗಲ್ನ ಜೀವನ ಚರಿತ್ರದ ಚಿತ್ರ ಭಾರಿ ಮೆಚ್ಚಿಗಾದಿತ್ತು. ಕುಡ್ಲಾ ಕೆಫೆ ಐಟು ನವೀನ್ ಡಿ ಪಡೀಲು ಒಂಜಿ ರಾಜ್ಯ ಪ್ರಶಸ್ತಿದ ಕಲಾವಿದೆ ಎಂದು ಮೆಚ್ಚುಗೆ ಪಡೆ. ಐಡ್ದು ಬೊಕ್ಕ ಶೆಟ್ಟರ್ ದುಲೈ ಒಂಜಿ ವಿಭಿನ್ನ ಕತೆ. ಐಡ್ದು ಬೊಕ್ಕ ದಬಕ್ ದಬಾ ಇಸ ಭಾರಿ ನಮ್ಮ ಮುಲ್ತ ಹಾಸ್ಯ ದಿಗ್ಗಜರ್ನ ನಾಯಕ ಪಾತ್ರಡು ಮೂವೆರ್ಲ ಉರಿಯಗಡ್ದೂರಿ ಬಿರ್ಸೇರೆಂದು ಪನ್ಪಿನ ರೀತಿಡು ಆ ಸಿನಿಮಾಡು ಅಭಿನಯ ಮಲ್ದೇರು.

ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಕಾರ್ಯಕ್ರಮ ಕೇಂದರು ಕೇಂದ್ರ ಪತ್ತಿನ ಸ್ವರ ತಮ್ಮ ಲಕ್ಷ್ಮಣ ಮೆರೆನವು. ಪ್ರಸ್ತುತಿ ಬೊಕ್ಕ ನಿರ್ಮಾಣ ಲತೀಶ್ ಪಾಲ್ದಾನೆ. ನನ್ನ ಬರ್ಪಿವಾರದ ಹೆಗ್ಗಿಡೆ ತಿಕ್ಕಗ ಸೊಲ್ಮೆಲು.

ಇನ್ನಿತ ತುಳು ಕಾರ್ಯಕ್ರಮ ಇಡೆಗೂ ಮುಗಿಂಡು. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 9, ಮಂಗಳವಾರ ಬೆಳಿಗ್ಗೆ 11:30 12:30 ನಮ್ಮ ದೂರವಾಣಿ ಸಂಖ್ಯೆಗಳು 2211999 2226111 STD ಸಂಖ್ಯೆ 0824 ಮೊಬೈಲ್ 8277038000 ಕರೆ ಮಾಡಬೇಕಾದ ದಿನ ಇದೇ ಜೂನ್ 9 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಿ ತಪ್ಪದೇ ಭಾಗವಹಿಸಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಮಂಗಳೂರು. ಇದೀಗ ಚಿತ್ರಗೀತೆಗಳ ಪ್ರಸಾರ. ತಾಜ್ಮಹಲ್ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಅಭಿಮಾನ್ ರಾಯ್ ಅವರದು.

ಚಿತ್ರ ನಂತರ ಹಾಡಿರುವ ಕಲಾವಿದರು ಕಾರ್ತಿಕ್, ಸಾಹಿತ್ಯ ಆನಂದ್ ಅವರದು, ಸಂಗೀತ ನೀಡಿರುವವರು ಎ.ಕೆ. ರಿಶಾಲ್ ಸಾಯಿ.

ಪ್ರೇಮ ಬರಹ ಚಿತ್ರಕ್ಕಾಗಿ ಎಂಎಂ ಕೀರವಾಣಿ ಹಾಗೂ ಹರಿಣಿ ಅವರು ಹಾಡಿರುವ ಗೀತೆ. ಸಾಹಿತ್ಯ ಅರ್ಜುನ್ ಸರ್ಜಾ ಹಾಗೂ ಕವಿರಾಜ್ ಅವರದು. ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜುವಿನ್ ಸಿಂಗ್ ಸಂಗೀತ ನೀಡಿರುವ ಲಕ್ಷ್ಯ ಚಿತ್ರದ ಗೀತೆ, ಹಾಡಿರುವ ಕಲಾವಿದ ಜೋಡಿ ಅನುರಾಧ ಭಟ್ ಹಾಗೂ ವಿಶಾಖ್ ನಾಗಲಾಪುರ, ಸಾಹಿತ್ಯ ಭವ್ಯ ಪ್ರದೀಪ್ ಅವರದು.

ಸ್ಕೇರಿ ಫಾರೆಸ್ಟ್ ಈ ಚಿತ್ರಕ್ಕಾಗಿ ಚೇತನ್ ನಾಯ್ಕ್ ಹಾಗೂ ಮಾನಸ ಹೊಳ್ಳ ಅವರು ಹಾಡಿರುವ, ದೇವರಾಜ್ ಹೆಚ್ ಸಿ ಹಾಗೂ ಪ್ರಕಾಶ್ ಕೆ ಕೆ ಅವರ ರಚನೆ ಸಂಗೀತ ನೀಡಿರುವವರು ಆದಿ.

ಗೋಪಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಪಂದ್ಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್. ಸಾಹಿತ್ಯ ದೇವು ಅವರದು.

0: ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಅಪರಾಹ್ನ 1:30 ಚಕೋರಿ ಕಾರ್ಯಕ್ರಮದಲ್ಲಿ ನಿಮ್ಮ ಕೋರಿಕೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡಲಿನ್ ವಾದನ, ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುವವರು ಖಂಡದೇವಿ ಅಳಗಿರಿ ಸ್ವಾಮಿ, ಮೃದಂಗ ಗುರುವಾಯೂರು ದೊರೆ, ಘಟ ತಿರುಚಿ ಕೆಆರ್ ಕುಮಾರ್. ಪ್ರಾರಂಭದಲ್ಲಿ ಕೇಳಿ ವರವಲ್ಲಭರಮಣ, ಹಂಸಧ್ವನಿ ರಾಗ ಆದಿತಾಳ, ಕೃತಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರದು.

ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಖಂಡದೇವಿ ಅಳಗಿರಿ ಸ್ವಾಮಿ, ಮೃದಂಗ ಗುರುವಾಯೂರು ದೊರೈ, ಘಟ ತಿರುಚಿ KR ಕುಮಾರ್. ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು CET.online.karnataka.gov.in /KEA ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ, ಭೌತ ವಿಜ್ಞಾನಿ, ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆಯಿಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ

0: ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
1: ಜಗತ್ತಿನಲ್ಲಿ ಬಯೋಮಾಸ್ ವೈಸ್ ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ ನಮ್ಮ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುವಂತಹ ಈ ಗೊರಲೆ ತಗೊಂಡ್ರೆ ಹಲವೊಂದು ಬೆಳೆಗಳ ನಾಶ ಮಾಡುವಂತಹ ಕೀಟಗಳು ಕಂಡು ಬರ್ತವೆ. ಕೀಟಗಳು ಅಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು ನಮಗೆ ಒಳ್ಳೇದನ್ನು ಮಾಡ್ತವೆ. ಬಯೋಮಾಸ್ ವೈಸ್ ಡೈವರ್ಸಿಟಿ ವೈಸ್ ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಹಾನಿ ಆಗದೆ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿ ಆಗದೆ ಇರಲಿ, ಕೀಟ ಪೀಡೆಗಳ ಸಹಪತಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ತಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ 4 ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ ಅರೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ ಆಗಿದೆ 12:05. ವನಿತಾ ವಿಹಾರ.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸ್ತುತಪಡಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ

ಕಂಡರೂ ಕಾಣಲಾರದ ಅಂತರಂಗದ ಕಲ್ಪನೆಗೆ ನಿಲುಕದ ನಾವೆತ್ತ ಸಾಗಿದರೂ ಅತ್ತ ಅಗಾಧವಾಗಿಯೇ ಕಣ್ಮುಂದೆ ಗೋಚರಿಸುವ ಎಷ್ಟೇ ಎತ್ತರಕ್ಕೇರಿದರೂ ಅದಕ್ಕಿಂತ ಎತ್ತರಕ್ಕೆ ಏರಿ ನಿಲ್ಲುವ ಅದಮ್ಯ ಅಪಾರ ಗೋಚರ ವಿಶ್ವರೂಪದ ಕೇಂದ್ರೀಕೃತ ಶಕ್ತಿ ಅದೇ.

ಎತ್ತ ಸುತ್ತಿದರು ಪಾತಾಳಕ್ಕೆ ಇಳಿದರು ನಿಲ್ಲಬೇಕಾದದ್ದು ಇಲ್ಲೇ ಇದೇ ಮಹಾಮನೆಯಲ್ಲೇ. ಆ ಮನೆಯೇ ದಶ ದಿಕ್ಕುಗಳಲ್ಲಿ ಹರಡಿಕೊಂಡ ನಿಸರ್ಗ. ಆ ಮನೆಯ ಭೌತಿಕ ಹಾಗೂ ಜೀವ ಸಂಕುಲಗಳೆಲ್ಲವೂ ಒಟ್ಟಾಗಿ ಕರೆಸಿಕೊಳ್ಳುವುದೇ ಪ್ರಕೃತಿಯ ಪರಿಸರ.

ಯಾವತ್ ಭೂಮಂಡಲಂ ದತ್ತೆ ಸಮೃಗ ವನ ಕಾನನಂ ತಾವತ್ ತಿಷ್ಠತತಿ ಮೇದಿನ್ಯಂ ಸಂತತಿ ಪುತ್ರ ಪೌತ್ರಕಿ. ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಮೃಗ ವನ ಕಾನನ ಇರುತ್ತದೆಯೋ ಅಲ್ಲಿಯವರೆಗೆ ಜೀವಿಗಳ ವಂಶ ಸಾಗುತ್ತಲೇ ಇರುತ್ತದೆ. ಮಾನವ ಕುಲ ಈ ಅಖಂಡ ಸೃಷ್ಟಿಯ ಅಂಗವೇ ಹೊರತು ಅದರ ಮಾಲೀಕರಲ್ಲ. ಮನುಷ್ಯ ಅಭಿವೃದ್ಧಿಯತ್ತ ಸಾಗಿದಾಗಲೆಲ್ಲ ಅವನ ಅವಶ್ಯಕತೆಗಳು ಹೆಚ್ಚಿದಂತೆಲ್ಲ ನಿರ್ಮಲ ನಿಷ್ಕಳಂಕ ಪರಿಸರ ನಾಶದ ಅಂಚಿಗೆ ನಿಲ್ಲುತ್ತದೆ, ಅಥವಾ ಅದು ತನ್ನ ಮೂಲ ರೂಪವನ್ನ ಕಳೆದುಕೊಳ್ಳುತ್ತದೆ.

ಪರಿಸರ ಎಂದರೇನು? ಪರಿಸರ ಎಂದರೆ ನಮ್ಮನ್ನ ಸುತ್ತುವರೆದಿರುವ ಸುತ್ತಮುತ್ತಲಿನ ಒಟ್ಟಾರೆ ವಾತಾವರಣ ಅಥವಾ ಪರಿಸ್ಥಿತಿ. ಪರಿ ಎಂದರೆ ಸುತ್ತಲು, ಸರ ಎಂದರೆ ಆವರಿಸಿರುವುದು ಎಂದರ್ಥ. ಯಾವುದೇ ಒಂದು ಜೀವಿಯು, ಮನುಷ್ಯ, ಪ್ರಾಣಿ ಅಥವಾ ಸಸ್ಯ, ಬದುಕಲು ಅದರ ಸುತ್ತಲಿರಬೇಕಾದ ಭೌತಿಕ ಮತ್ತು ಜೈವಿಕ ಸನ್ನಿವೇಶವೇ ಪರಿಸರ. ಇದರಲ್ಲಿ ಪ್ರಕೃತಿಯ ಅಂಶಗಳು ಇರುತ್ತವೆ, ಗಾಳಿ, ನೀರು, ಬೆಳಕು ಹೀಗೆ. ಮತ್ತು ಮನುಷ್ಯ ನಿರ್ಮಿಸಿದ ಅಂಶಗಳು ಕೂಡ ಇರುತ್ತವೆ, ಮನೆ, ರಸ್ತೆ, ಸಮಾಜ, ಸಂಸ್ಕೃತಿ, ಒಟ್ಟಿನಲ್ಲಿ ಎಲ್ಲವನ್ನೂ ಒಳಗೊಂಡದ್ದು ಪರಿಸರ. ಪ್ರಕೃತಿಯು ಅನಾವರಣಗೊಳ್ಳುವುದೇ ಅದರ ಪರಿಸರದ ಪ್ರತಿರೂಪಗಳಲ್ಲಿ. ಸಕಲ ಜೀವ ನಿರ್ಜೀವ ವಸ್ತುಗಳೇ ಅದರ ಆಕರಗಳು. ಸಮಸ್ತ ಪ್ರಕೃತಿಯ ಅಂಶ ರೂಪಗಳ ಮಗ್ಗುಲೇ ಪರಿಸರ. ಪರಿಸರ ಮಾನವ ಬದುಕಿನ ಉದ್ದಗಲ ಆಳೆತ್ತರಗಳಲ್ಲಿ ವ್ಯಾಪಿಸಿ ನಿಂತ ಜಗುಲಿ ಎಂದರೆ ನಮಗೆ ಇನ್ನಷ್ಟು ಆಪ್ತ ಅಲ್ಲವೇ? ಹಾಗಿದ್ದರೆ ಆ ಜಗುಲಿಯ ಸುತ್ತಲೂ ಸುತ್ತಿ ಪ್ರಕೃತಿಯೆಡೆಗೆ ಸಾಗಿ ಹೋಗೋಣ ಬನ್ನಿ. ಪರಿಸರದ ಪ್ರತಿರೂಪಗಳನ್ನೊಮ್ಮೆ ಮುಟ್ಟಿ, ತಟ್ಟಿ, ತಡವಿ ವಿಸ್ಮಯ ರೋಮಾಂಚನಗೊಳ್ಳುವುದಿದೆಯಲ್ಲ, ಆ ಸುಖದ ಮುಂದೆ ಬೇರಾವ ಸುಖವೂ ನಿಲ್ಲದು.

ಅದು ಅಲ್ಲಿ ಭುವಿಯುದ್ದಗಲಕ್ಕೂ ಸಮಾನಾಂತರವಾಗಿ ಹಬ್ಬಿ ನಿಂತ ಮುಗಿಲು. ಆ ಕಾರಿರುಳ ಕತ್ತಲ ಸೀಳಿ ಏರೇರಿ ಬರುವ ಸೂರ್ಯ, ತಂಪು ತಂಪು ಚಂದ್ರ, ಹೊಳೆವ ಚುಕ್ಕಿ ರಾಶಿಗಳು, ಆಸರೆಯ ಹಂಗಿಲ್ಲದೆ ಮುಗಿಲಿಗೆ ಜೋತು ಬೀಳುವ ಕಾರ್ಮೋಡಗಳು, ಮೆತ್ತೆ ಮೆತ್ತೆಗೆ ಬಾನಿಂದ ಭುವಿಗೆ ಸುರಿವ ಮಳೆ, ಆಹಾ ಹಿಮಾಚ್ಛಾದಿತ ಶಿಖರದ ತುದಿ ಮುಟ್ಟಿ ಮತ್ತೆ ಭುವಿಗೆ ಬನ್ನಿ. ಮೊದಲ ಮಳೆ ಮಣ್ಣ ಮೈ ಸೋಂಕಿದರೆ ಘಮ್ಮೆನ್ನುವ ಸುವಾಸನೆಯೆಡೆಗೆ ಸಾಗಿ ತಲೆಬಾಗಿ ಬನ್ನಿ ಬನ್ನಿ. ಮಳೆಗಾಲದ ಮಲೆನಾಡದು ಹರಿದ್ವರ್ಣವ ಹೊದ್ದಿಹುದು, ತಿಳಿ ನೀರ ಮಳೆಹನಿಯು ಶೃಂಗಾರ ಗುಂಡಿಹುದು, ಹಾಸಿ ಬಿದ್ದ ನೆಲದ ಮೇಲೆ ಹಸಿರು ಮಖಮಲ್ಲ ಹಾಸಿಹುದು, ಹಸಿರುಕ್ಕಿ ಮುಕ್ಕಳಿಸುತ್ತಿವೆ ಗಿರಿಶಿಖರ ಬೆಟ್ಟ ಸಾಲುಗಳು, ನೋಡ ನೋಡುತ್ತಲೇ ಹೂವ ತೇರ ಹೊತ್ತಿವೆ ಮರಗಿಡಗಳು, ಯಾವ ದೇವರಿಗೆ ಅರ್ಪಿಸಲು? ಹೂವ ಪೋಣಿಸಿ ಹಾಗೆಯೇ ಸುಮ್ಮನೊಂದು ಶೃಂಗಾರ ಕಾವ್ಯಕ್ಕೆ ತೊಡಿಸಲು? ಅದು ಹನಿಯು ಹನಿಯೊಳು ಸೇರಿ ಹರಿವಾಗುವ ಹೊಳೆ ಹಳ್ಳ ಕಾಲುವೆ ನದಿಗೆ ಸೇರಿ ನದಿ ಕಡಲಿಗೆ ಕಡಲು ಸಾಗರಕ್ಕೆ ಸೇರುವ ದಿವ್ಯ ಧ್ಯಾನವ ನೋಡಿ. ಅದು ಗಿರಿಯೂ ಬಾಗುತ್ತಿದೆ ಮಳೆ ಸುರಿಸಿದ ನಿಸರ್ಗ ದೇವಿಗೆ ಮಣಿಯೇ. ಹೂವರಳ ಸುದ್ದಿಗಾಗಿ ಕಾದಿರುವ ದುಂಬಿಗಳು,

ಓಹೋ, ಕಂಡಿದ್ದು ಕನಸೇ? ಹಾಗೆಯೇ ಕನಸ ಕಳೆದು ಹಕೀಕತ್ತಿಗೆ ಬನ್ನಿ. ಕತ್ತಲ ಸೀಳಿ ಮೇಲೇರಿ ಬರುವ ಸೂರ್ಯ ಚಂದ್ರ ಚುಕ್ಕಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕದಡಿ ಹೋಗಿವೆ. ಹಸಿರು ಹರಿದ್ವರ್ಣ ಮಲೆಗಳು ಚಲ್ಲಾಪಿಲ್ಲಿ, ಕುಣಿವ ನವಿಲು, ಕಿಚಿಪಿಚಿಗುಡುವ ಹಕ್ಕಿ ಪಿಕ್ಕಿಗಳು, ಉಳಿವ ಗಿಳಿ ಕೊರವಂಕಗಳು, ಕೂಗುಡುವ ಕೊರಳು ಕೊಂಕಿಸುವ ಕೋಗಿಲೆಗಳು ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿನೀರು

ತಪ್ಪಿ ದಿಕ್ಕಾ ಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿ ನೀರು ಹೂಳು ತುಂಬಿ ಮಡ್ಡಿಯಾಗಿದೆ. ಸಾಗರ ಭೋರ್ಗರೆವ ಕಡಲುಗಳ ನೀರು ವಿಷ ನುಂಗಿ ವಿಷವ ಕಕ್ಕುತ್ತಿವೆ. ಧುಮ್ಮಿಕ್ಕುವ ಜಲಪಾತಗಳ ಬೆಳ್ಳೊರೆಯ ತೊರೆಗಳ ಬರೀ ಅವಶೇಷಗಳಿವೆ. ಪ್ರಕೃತಿಯ ಪ್ರತಿರೂಪಗಳು ಜರಿದು ಬಿದ್ದಿವೆ.

ತಲೆಮಾರಿಯಾದ ಮಾನವ ಯಾವಾಗ ನೆಲ ನಿಲ್ಲುವುದಕ್ಕೆ ತೊಡಗಿದನೋ ಪ್ರಕೃತಿಯ ಸಂಪತ್ತನ್ನು ಬಳಸಿಕೊಂಡೇ ಕುಟೀರ ಗುಡಿಸಲು ಮನೆ ಕಟ್ಟಿಕೊಂಡು ಗೋಡೆಯೊಳಗೆ ಬಂಧಿಯಾದನು. ಈ ಬಂಧನದ ಏಕತಾನತೆಗೆ ಪರಿಹಾರವಾಗಿ ಮನೋಲ್ಲಾಸಕ್ಕೆಂದು ಬನಸಿರಿಯಡೆಗೆ ಮುಖ ಮಾಡತೊಡಗಿದನು. ಅದಾದ ಮೇಲೆ ಮಹಲಿನ ಸುಖಲೋಲುಪತಿಗೆ ಮನಗೊಟ್ಟು ಸಿಕ್ಕ ಸಿಕ್ಕಲ್ಲಿ ಕೈಯಿಟ್ಟು ಸುಂದರ ತಾಯೊಡಲ ಬಗೆಯತೊಡಗಿದನು. ಪ್ರಕೃತಿಯದೆಲ್ಲವನ್ನೂ ವಿಂಗಡಿಸಿ ಕೊಚ್ಚಿ ತಂದು ತನ್ನ ಸುತ್ತ ಹಾಸಿಕೊಂಡನು. ಮಹಲುಗಳು, ವಸತಿ ಸಂಕೀರ್ಣ, ಜಲ ಉದ್ಯಾವನಗಳು, ರಸ್ತೆ, ಸಾರ್ವಜನಿಕ ತಂಗುದಾಣಗಳು, ಆಶ್ರಯದಾಣಗಳು, ಸೇತುವೆಗಳನ್ನ ನಿರ್ಮಿಸಿಕೊಂಡು ನಗರೀಕರಣಗೊಂಡು ನಾಗರಿಕ ಅನಿಸಿಕೊಂಡನು. ಮಾನವ ಕುಲದ ಬಯಕೆ ಎಂಬ ಕಬಂಧ ಬಾಹುಗಳು ನೆಲ, ಜಲ, ಕಾಡು, ಹಸಿರು, ನೀರು ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಚಾಚಿಕೊಳ್ಳತೊಡಗಿದ ಮೇಲೆ ಪರ್ಯಾವರಣವಷ್ಟೇ ಅಲ್ಲ, ವಾತಾವರಣವು ಹದ ತಪ್ಪಿದವು. ಸುಡುವ ಅಗ್ನಿ ಕುಂಡವಾಗುವ ಬೇಸಿಗೆ, ಅತಿವೃಷ್ಟಿ ಅನಾವೃಷ್ಟಿಯ ಮಳೆಗಾಲ, ವಿಪರೀತಗಳಿಂದ ಕೂಡಿದ ಚಳಿಗಾಲ, ಹೀಗೆ ಪ್ರಕೃತಿ ಕೂಡ ತನ್ನ ಸಮತೋಲನವನ್ನ ಕಳೆದುಕೊಂಡು ಒಂದಕ್ಕೊಂದು ಪೂರಕವಾಗಿ ಬದುಕಬೇಕಾದ ಕಾಡು ಮೃಗ ಪಕ್ಷಿ ಭೂಖಂಡದ ಒಳ ಹೊರ ಪದರದ ಮೇಲಿನ ಜೀವ ಜಂತುಗಳ ಬದುಕಿಗೆ ಕಂಟಕವಾಗಿ ಅನೇಕ ಬಲು ಅಪರೂಪದ ಜೀವ ಜಾತಿಗಳು ಕಣ್ಮರೆಯಾಗಿದ್ದು ಇನ್ನಷ್ಟು ಅಳಿವಿನ ಅಂಚಿನಲ್ಲಿರುವುದು ನಮ್ಮ ದುರ್ದೈವ.

ಸರ್ಕಾರಗಳು ವನ್ಯ ಮೃಗಾಲಯಗಳನ್ನ, ಪಕ್ಷಿಧಾಮಗಳನ್ನ, ಸುರಕ್ಷಿತ ಅರಣ್ಯ ವಲಯಗಳನ್ನ ನಿರ್ಮಿಸಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರತವಾದರೂ ಕೂಡ ನಿಸರ್ಗ ವಿಕೋಪಗಳಿಂದ ಅವುಗಳ ರಕ್ಷಣೆ ಕಷ್ಟಕರವಾಗಿದೆ. ಮಾನವನ ಇನ್ನೊಂದು ಬೃಹತ್ ಸಾಧನೆ ಎಂದರೆ ಕಾರ್ಖಾನೆಗಳು. ಮಾನವ ಕುಲದ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸುತ್ತೇನೆಂದು ಹುಟ್ಟಿಕೊಂಡ ಕಾರ್ಖಾನೆಗಳು ಬೆಳೆವ ಮಣ್ಣು, ಕುಡಿಯುವ ನೀರು, ಉಸಿರಿನ ಗಾಳಿಗೆ ಕಟ್ಟಿಕೊಟ್ಟದ್ದು ವಿಷದ ಬುತ್ತಿಯನ್ನು. ಮಾನವ ಅದ್ಭುತ ಕನಸುಗಾರ. ಅದರ ಸಾಕಾರಕ್ಕಾಗಿ ನಿಸರ್ಗದ ಪರಿಸರವನ್ನು ಕಂಗೆಡಿಸುತ್ತಲೇ ನಡೆದಿದ್ದನ್ನ ಕಾಣುತ್ತೇವೆ. ನಿಸರ್ಗ ತನ್ನ ಮೇಲಿನ ಹಸ್ತಕ್ಷೇಪವನ್ನು ಎಂದೂ ಸಹಿಸುವುದಿಲ್ಲ. ಈ ಜಗದ ಮೇಲಿನ ಸಕಲ ಜೀವ ಜಂತುಗಳು ಪ್ರಕೃತಿಯ ಅಧೀನವಾಗಿ ಅದನ್ನ ಅನುಸರಿಸಿಕೊಂಡು ಅದರ ಅಪ್ಪಣೆಯ ಮೇರೆಗೆ ಚಲಿಸಬೇಕು. ಆದರೆ ತನ್ನನ್ನು ತಾನು ಅತಿಬುದ್ಧಿವಂತನೆಂಬ ಹಣವು ಹಚ್ಚಿಕೊಂಡ ಮಾನವ ಪ್ರಕೃತಿಯನ್ನ ಕಡೆಗಣಿಸಿ ತನ್ನ ಸುತ್ತ ತನ್ನದೇ ಆದ ಕೋಟೆ ಕಟ್ಟಿಕೊಳ್ಳುವ ಹವಣಿಕೆಯಲ್ಲಿ ನಿಸರ್ಗದತ್ತ ಪರಿಸರದ ಮೇಲೆ ಆಕ್ರಮಣಕಾರಿ ಅತಿಕ್ರಮಣಕಾರಿಯಾಗಿದ್ದರ ಪರಿಣಾಮ ಕಾಡಿನ ನಾಶ, ಅತಿಯಾದ ರಾಸಾಯನಿಕಗಳ ಬಳಕೆ, ನದಿ ಮೂಲಗಳ ದುರ್ಬಳಕೆ, ಸಮುದ್ರ ದಂಡೆಗಳ ಅತಿಕ್ರಮಣ.

ವಿನಾಶಕಾರಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ, ಸಿಮೆಂಟ್ ಸೌಧಗಳ ಆಟಾಟೋಪ, ಗಿಡಮೂಲಿಕೆಗಳೆಂಬ ಸಂಜೀವಿನಿಗಳನ್ನು ನಿರ್ಲಕ್ಷಿಸಿ ಜೀವ ಕೊಲ್ಲುವ ರಾಸಾಯನಿಕ ಔಷಧಗಳ ಬಳಕೆ, ಪ್ಲಾಸ್ಟಿಕ್ನಂಥ ಭಸ್ಮಾಸುರ ಸೃಷ್ಟಿಯೊಂದಿಗೆ ಪ್ರಕೃತಿಯ ಚಕ್ರ ಏರುಪೇರಾಗಿ ಸಕಲ ಜೀವ ಜಗತ್ತನ್ನ ಅಳಿವಿನ ಅಂಚಿಗೆ ಒಯ್ದದ್ದಷ್ಟೇ ಅಲ್ಲ, ತನ್ನದೇ ನಾಶದ ಕಡೆಗೆ ಅಡಿಯಿಟ್ಟದ್ದು ಮಾತ್ರ ಅಪಾಯಕಾರಿ.

ಮಾನವನ ಅಪಾಯಕಾರಿ ಆವಿಷ್ಕಾರಗಳಿಂದ ಬದಲಾದ ಪರಿಸರವನ್ನೊಮ್ಮೆ ಕಣ್ಮುಂದೆ ತಂದುಕೊಂಡರೆ ಜೀವ ನಡುಗುತ್ತದೆ ಅಲ್ಲವೇ? ಜೀವ ಕೊಲ್ಲುವ ಗಾಳಿ, ದಾಹ ತಣಿಸದ ನೀರು, ಜೀವ ಬಲಿ ಬೇಡುವ ಹರಿವ ನೀರು, ಸುಡುವ ಮುಂಜಾನೆ ಮುಸ್ಸಂಜೆ, ಉಗಿ ಕಾರುವ ಹಗಲು, ಅನ್ನಾಹಾರ ವಿಷವಾಗಿ ಕೊಲ್ಲುವ ಪರಿ, ಭೂಕಂಪನಗಳು, ಭೂಕುಸಿತಗಳು, ಸುನಾಮಿ ನೆರೆಹವಳಿಗಳು, ಸುಂಟರ ಗಾಳಿಗೆ ಮತ್ತೆ ಮತ್ತೆ ಸಿಕ್ಕು ತತ್ತರಿಸುವ ಭೂಮಿ, ತನ್ನನ್ನಾಶ್ರಯಿಸಿ ಬದುಕುವ ನಿಷ್ಪಾಪಿ ಜೀವ ಜಂತುಗಳ ಮಾರಣ ಹೋಮಕ್ಕೆ ತತ್ತರಿಸುತ್ತಿದೆ. ಅವುಗಳ ಮೂಕ ಮರ್ಮರ ಆಕ್ರಂದನಗಳಿಗೆ ಮನಬೆಂದ ನಿಸರ್ಗ ಕಂಬನಿ ಕರೆಯುತ್ತದೆ, ಮತ್ತೆ ಹಲಬುತ್ತದೆ. ಮರಳಿ ಮಣ್ಣಿಗೆ ಬನ್ನಿ, ಮನೆಗೊಂದು ನೆಟ್ಟರೆ ಸಾಲದು, ಮನಸ್ಸಿಗೊಂದು ನೆಟ್ಟರೂ ಸಾಲದು, ಉಸಿರಿಗೊಂದೊಂದರಂತೆ ಗಿಡ ಮರ ನೆಡಬೇಕು ನೀವು ನಿಮ್ಮ ನುಳಿಸಿಕೊಳ್ಳಲು ಎಂದು ನಿಡು ಸುಯುತ್ತದೆ.

ಎಷ್ಟಾದರೂ ಕೂಡ ನಿಷ್ಠೆ ಬಿಡದೆ ಹೆತ್ತವುಳ ಪ್ರತಿರೂಪಗಳಂತಿರುವ ಮೋಡ ಹಿಡಿದಿಟ್ಟುಕೊಂಡು ಮಳೆ ಸುರಿಸುವ ಸೋಗು ಬಿಟ್ಟ ಬಾನಿಗೂ, ಸುತ್ತುವ ಸೂರ್ಯಂಗೂ, ಬುದ್ಧನಂತೆ ತಣ್ಣಗೆ ನಗುವ ಚಂದ್ರಂಗೂ, ವಿಷ ನುಂಗಿ ಉಸಿರೂಡುವ ಹಸಿರು ಮರ ಗಿಡಗಳಿಗೂ ಒಂದು ಸಲಾಮು ಸಲ್ಲಬೇಕಲ್ಲವೇ?

ಮೇಲೆ ಸ್ವಾಮ್ಯ ಸಾಧಿಸುವೆನೆಂದು ಸೆಡ್ಡು ಹೊಡೆದು ಸಾಕಾರಗೊಂಡಿದ್ದೆಲ್ಲವೂ ಹುಚ್ಚು ಕನಸುಗಳು. ಈಗ ಎಲ್ಲ ಕಳೆದುಕೊಂಡು ಬರಿಗೈಯಾಗುವ ಹಂತದಲ್ಲಿ ನಿಂತಿದ್ದೇವೆ. ಮತ್ತೆ ಪ್ರಕೃತಿಯ ಪರಿಸರದೆಡೆಗೆ ಹಿಂದಿರುಗುವ ಕಾಲ ದೂರವೇನಿಲ್ಲ. ಆದರೆ ಈ ಎಲ್ಲದಕ್ಕೆ ಯಾರು ಹೊಣೆ? ಅದರ ಹೊಣೆ ಹೊರುವವರಾರು? ಹೊರೆಯ ಅರಿವಾದಷ್ಟೇ ಸಾಕೆ? ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವೇ? ಗಿಡ ಮರ ಸಕಲ ಜೀವರಾಶಿಗೂ ಬೇಕು ರಕ್ಷಣೆ. ರಕ್ಷಣೆ ತೋರಿಕೆಯಾಗದೆ ತಪಸ್ಸಾಗಬೇಕು. ಮಲಿನವಲ್ಲದ

ಮುರುಕಾಗದ ಅಖಂಡ ಪರಿಶುದ್ಧ ನಿಸರ್ಗ ಪರಿಸರವನ್ನ ಉಳಿಸಿ ನಮ್ಮ ಪೀಳಿಗೆಗೆ ಒಪ್ಪಿಸುವುದೇ ಆ ತಪಸ್ಸಿಗೆ ಸಲ್ಲುವ ಫಲ. ಪರಿಸರ ನಮ್ಮದೆಂದರೆ ಸಾಲದು, ಇದು ನಮ್ಮದು ಎಂಬುದೇ ಮೂಲ ಮಂತ್ರವಾಗಬೇಕು. ಸಕಲಕ್ಕೆಲ್ಲಕ್ಕೆ ತಾನೇ ಅಕಳಂಕ ಗುರು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ತ್ರಿ ಭರತವರ್ಷಭ ಎಂದು. ಇಲ್ಲಿ ಧರ್ಮವೆಂದರೆ ಜೀವನ. ಜೀವನ ಯಾವುದರಿಂದ ನಡೆಯುತ್ತದೆಯೋ ಅದಕ್ಕೆ ಅನುಕೂಲಕರವಾದ ಕೆಲಸವನ್ನು ನಾವು ಮಾಡಬೇಕು ಎಂದು.

ಪ್ರಕೃತಿಯಿಂದ ಪಡೆಯುತ್ತೇವಾದರೆ ಅದೇ ಪ್ರಕೃತಿಗೆ ಮರಳಿ ಕೊಡಲೇಬೇಕಾಗಿದ್ದು ನಿಜವಾದ ಮಾನವ ಧರ್ಮ. ಇದನ್ನರಿತು ಬಾಳುವುದೇ ಮಾನವೀಯತೆ. ಮಾನವ ನಿರ್ಮಿತ ಸಾಕಾರಗಳ ಉತ್ಖನನಕ್ಕೆ ಅಗೆದರೆ ಎಲ್ಲವೂ ಹುಚ್ಚು ಕನಸುಗಳು. ಈ ಕನಸುಗಳ ಸಾಕಾರಕ್ಕೆ ನಿಸರ್ಗ ಪರಿಸರ ಸೋರಿ ಹೋದ, ಸವೆದು ಹೋದ, ಮುಕ್ಕಾಗಿಸಿದ ಪಾಪದ ಹೊಣೆ ನಮ್ಮದು. ನಿಸರ್ಗದ ಪೂರ್ಣದ ಹೊರೆ ಯಾರ ಹೆಗಲಿಗೇರಿಸುವುದು? ಮನುಷ್ಯ ಅಭಿವೃದ್ಧಿಯತ್ತ ಸಾಗುವಾಗ ಒಂದಷ್ಟು ಅವಶ್ಯಕತೆಗಳು ವೃದ್ಧಿಸುತ್ತವೆ. ಅದನ್ನು ಪೂರೈಸಿಕೊಳ್ಳಲಷ್ಟೇ ಅನುಮತಿ ಇದೆಯೇ ಹೊರತು ನಿಸರ್ಗವನ್ನು ಮುರಿದು ಕಟ್ಟುವ ಹಕ್ಕು ಯಾರಿಗೂ ಇಲ್ಲ. ಒಂದು ತುಂಡು ಪಂಚೆಯಲ್ಲಿ ಅದು ತಾವೇ ನೇಯ್ದದ್ದು ಇಡೀ ಬದುಕು ಕಳೆದ ಮಹಾನ್ ಮಾನವತಾವಾದಿ ಬಾಪೂಜಿ ಗಾಂಧೀಜಿ ಹೇಳುತ್ತಿದ್ದರು, ದೇರ್ ಇಸ್ ಸಫಿಷಿಯಂಟ್ ಇನ್ ನೇಚರ್ ಫಾರ್ ಎವ್ರಿ ಒನ್ಸ್ ನೀಡ್, ಬಟ್ ಈವನ್ ನೇಚರ್ ಕ್ಯಾನ್ ನಾಟ್ ಸೆಟಿಸ್ಫೈ ಎವ್ರಿ ಒನ್ಸ್ ಗ್ರೀಡ್. ಜೀವನ ಲಾಲಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ ಅಲ್ಲ ಎಂಬ ಸತ್ಯವನ್ನು ಅರಿತು ಮಾನವ ತನ್ನೊಳಗಿನ ಒಳಾಂತರಂಗವ ಮಥಿಸಿ ಐಷಾರಾಮದ ಕಲ್ಪನೆ ಕೊಳ್ಳುಬಾಕುತನ ಅಗತ್ಯಗಳೆಂಬ ಹಪಾಹಪಿತನದ ಮರೀಚಿಕೆಯ ಹಿಂದೆ ಬೀಳುವುದರಿಂದಾಗುವ ದುರಂತಗಳನ್ನು ಅರಿತರೆ ನಮ್ಮ ಸುತ್ತಲಿನ ಪ್ರಕೃತಿ ಎಂಬ ಪ್ರಪಂಚ ನೆಮ್ಮದಿಯ ಉಸಿರ ಬಿಟ್ಟಿತು.

ಲಿಂಗುವ ಹನಿ ಹನಿಗೂ ಕೈಗಿತ್ತ ಪ್ರಕೃತಿಯ ಪೂಜೆ ಸಾಲದು. ಬಿತ್ತಬೇಕು ಬೀಜ, ಮರವಾಗಬೇಕು ನಾವು, ಮನೆ ಮಾಡುಗಳು ಕಾಡಾಗಬೇಕು, ಮುನ್ನ ಮಣ್ಣ ಒಪ್ಪಿಗೆ ಕೇಳಬೇಕು. ಬರೀ ಕೂಡಿ ಕಳೆಯುವುದಲ್ಲ, ಭಾವ ಬಿರಿದು ಮನಸ್ಸು ಮನೆಯಾಗಬೇಕು. ಕಣಕಣಕ್ಕೂ ಋಣ ಮುಟ್ಟಬೇಕು. ಕೊಟ್ಟೆ ತಟ್ಟೆಗಳೆಂಬ ಭಸ್ಮಾಸುರ ಬೀಜಗಳ ಕೊಂದು ಹೊಸದಾಗಬೇಕು. ಹಕ್ಕಿ ಹೆಕ್ಕುವ ಮೊದಲ ಕಡ್ಡಿಯಿಂದ ಮೊಟ್ಟೆ ಮರಿಯಾಗುವ ತನಕ, ಸಾಗರ ಹೊಸ ಹನಿಯಾಗಿ ನೆಲವ ನೆಕ್ಕುವ ತನಕ ಕಾಯಬೇಕು, ಕಾಡಬೇಕು.

ನಾಸ್ತಿ ಮೂಲಂ ಮನೌಷಧಂ, ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕವಾದ ಒಂದೇ ಒಂದು ಗಿಡವು ಈ ಪ್ರಕೃತಿಯಲ್ಲಿಲ್ಲ. ನಾವದನ್ನ ಅರಿಯಬೇಕು, ನಿಸರ್ಗದೆಡೆಗೆ ಮುಖ ಮಾಡಬೇಕು, ಮತ್ತೆ ಹಸಿರ ಹಬ್ಬಿಸಬೇಕು ಎನ್ನುವುದು ಆಕಾಶವಾಣಿಯ ಆಶಯ.

0: ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
2: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ, ಕ್ಯಾಂಪ್ಕೋ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್.ಆರ್. ಸತೀಶ್ ಚಂದ್ರ.
1: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20ರವರೆಗೆ ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
0: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೋ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ

0: ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ, ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
4: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ ಎಂದು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆಯ ಮುಂದಾಳತ್ವದಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ವಿಷಯ ಹೊರೆಯಿಂದ ಪರಿಹಾರದತ್ತ, ಎಲ್ಲೆಲ್ಲೂ ಸುರಕ್ಷಿತ ಆಹಾರ. ಆಹಾರಜನ್ಯ ಆರೋಗ್ಯ ಸಮಸ್ಯೆಗಳು ಕಣ್ಗಾವಲಿಗೆ ಒತ್ತು ಮತ್ತು ಅವುಗಳ ನಿಯಂತ್ರಣ ಈ ವಿಷಯದ ಸಾರಾಂಶವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ.
5: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಹಾರದ ಕಲಬೆರಕೆ ಮತ್ತೆ ಅದನ್ನ ಪತ್ತೆ ಹಚ್ಚುವಂತ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ.
6: ನಮಸ್ಕಾರ.
5: ಈಗ ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ?
6: ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು ಪ್ರಮುಖ ಸಾಧನವಾಗಿದೆ.
5: ಹೌದು.
6: ಇಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ Article 21 ಒಂದು ಉಲ್ಲೇಖದ ಪ್ರಕಾರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಮೂಲ ವಿರೂಪ ಅಂದ್ರೆ ಅದರ ಬಣ್ಣ, ವಾಸನೆಯಲ್ಲಿ, ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ, ವ್ಯಾಪಾರೀಕರಣ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಒಂದು ಆಹಾರದ ಕಲಬೆರಕೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳಬಹುದು ಸರ್.
5: ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ, ಈ ಆಹಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
6: ಹಾ ಸರಿ. ಹಾಲಿನಲ್ಲಾಗಿರಬಹುದು ಅಥವಾ ಎಣ್ಣೆಗಳಲ್ಲಾಗಿರಬಹುದು, ತರಕಾರಿಯಲ್ಲಾಗಿರಬಹುದು, ಬೇಳೆಕಾಳುಗಳಲ್ಲಾಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರಬಹುದು, ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಈ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಭಾರತೀಯ ಆರೋಗ್ಯ ಇಲಾಖೆ ಏನು ಒಂದು ಗಣತಿಯನ್ನ ಮಾಡಿದೆ, ಅದರ ಪ್ರಕಾರವಾಗಿ 2016 ಮತ್ತು 2017 ಸುಮಾರು 23% ಈ ಒಂದು ಆಹಾರ ಮತ್ತು ಅದು ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೇ ಇರುವಂತಹ ಪದಾರ್ಥಗಳಾಗಿರಬಹುದು, ಅವು ಕಲಬೆರಕೆ ಆಗಿವೆ. ಅದೇ ರೀತಿ ನಾವು ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು, ಹಾಲಾಗಿರಬಹುದು, 92% ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿರ್ಬೋದು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಎಣ್ಣೆ ಮತ್ತೆ ಬೇಳೆಕಾಳು ಇವೆಲ್ಲವೂ ಆಗಿರ್ಬೋದು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಒಂದು ಕಲಬೆರಕೆ ಬೆಳೆಗಳನ್ನ ಬೆಳೆಯುವ ಹಂತದಲ್ಲಾಗಿರ್ಬೋದು, ಅವುಗಳನ್ನ ಸಂಸ್ಕರಣಾ ಹಂತದಲ್ಲಾಗಿರ್ಬೋದು, ಅಥವಾ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡುವಂತ ಹಂತದಲ್ಲಾಗಿ

0: ಇರಬಹುದು, ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ.
1: ಇನ್ನು ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ?
0: ಹಾ ಸರ್, ಇಲ್ಲಿ ಆಹಾರದ ಒಂದು ಕಲಬೆರಕೆಯನ್ನ ಸುಮಾರು ನಾವು ಜನರಲ್ ಆಗಿ ನೋಡಿದಾಗ ಒಂದು 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಅಲ್ಲಿ ಒಂದು ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ಅದರ ಒಂದು ರೂಪವನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು, ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅದೇ ರೀತಿ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು, ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳು ಅಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು, ಉದ್ದೇಶಕವಲ್ಲದ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ನಾವು ಸಂಸ್ಕರಣೆ ಮಾಡುವಾಗ ಉದ್ದೇಶಪೂರ್ವಕವಲ್ಲದೆ ಅವೆಲ್ಲ ಆ ಒಂದು ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ತೇವೆ, ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಸಂರಕ್ಷಕಗಳನ್ನ ನಾವು ಬಳಸ್ತೇವೆ.
1: ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ.
0: ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶಪೂರ್ವಕವಲ್ಲದ ಕಲಬೆರಕೆ ಕಾರಕಗಳು. ಅದೇ ರೀತಿ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟಬಾಧೆಗಳು ಆಗಿರ್ತವೆ. ಇಲಿಯ ಒಂದು ಕೂದಲಾಗಿರ್ಬಹುದು, ಅದರ ಮೂತ್ರ ಆಗಿರ್ಬಹುದು ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ಧಾನ್ಯಗಳ ಎಲ್ಲವೂ ಕೂಡ ಕಲಬೆರಕೆ ಆಗುತ್ತೆ.
1: ಇಲಿಯ ಹಿಕ್ಕೆಗಳು ಕೂಡ ಅದರಲ್ಲಿ ಬೆರ್ತಿರ್ತವೆ.
0: ಹೌದು ಸರ್, ಮತ್ತೆ ಅದೇ ರೀತಿಯ ಕೆಲವೊಂದು ಹುಳುಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮತ್ತೆ ಉಳಿದ ಯಾವುದೇ ರೀತಿಯ ದೇಹದ ಭಾಗಗಳು ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅವು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರೋದಿಲ್ಲ, ಬಟ್ ಅದು ಕೀಟಬಾಧೆಯನ್ನ ಆದಾಗ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳೋದಕ್ಕು ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು ಬೇಳೆಕಾಳಾಗಿರ್ಬಹುದು, ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನು ಮಾಡ್ತವೆ, ಇವು ತಡೆಗಟ್ಟುತ್ತೆ. ನಮಗೆ ಕ್ಯಾಲ್ಸಿಯಂ ಬೇಕು ಅಥವಾ ಐರನ್ ಬೇಕು. ಈ ಐರನ್ ಅಥವಾ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಒಂದು ಹೀರಿಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ಗಳು ತುಂಬಾ ಯಥೇಚ್ಛವಾಗಿ ಕಂಡುಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಒಂದು ಟಾಕ್ಸಿನ್ಸ್ಗಳನ್ನ ನಾವು ಹೊರಹಾಕಬಹುದು, ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಕೂಡ ಈ ಒಂದು ಸ್ವಾಭಾವಿಕವಾಗಿ ಬರುವಂತಹ ಆ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ನಾಲ್ಕನೇದು ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಲೋಹವನ್ನ ನಾವು ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ. ಲೋಹ ಮೆಟಲ್ಸ್ ಅಂದ್ರೆ ನಾವು ಬಳಸುವಂತಹ ನೀರು, ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತ ನೀರು ಈ ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಒಂದು ಪಾದರಸ ಆಗಿರಬಹುದು ಮತ್ತೆ ಆರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಉಳಿದ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ಈ ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ ಈ ಒಂದು ಗ್ರೂಪ್ ಅಲ್ಲಿದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ನಾವು ಪ್ಯಾಕೇಜಿಂಗ್ ಅಂತ ಹೇಳ್ತೇವೆ, ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರ್ಬಹುದು ಅಥವಾ ಪ್ಲಾಸ್ಟಿಕ್ ಆಗಿ

0: ಆಗಿರಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ. ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲಿ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ. ಆಮೇಲೆ ಟಿನ್ ಕ್ಯಾನ್ ಗಳನ್ನೆಲ್ಲ ಬಳಸ್ತೇವೆ. ಸೊ ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಒಂದು ಕಲಬೆರಕೆಗೆ ಕಾರಣ ಆಗುತ್ತೆ.
1: ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಇನ್ನು ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ
0: ಸರ್? ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್, ಒಂದು ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ ಮೇಲೆ ಬಹಳಷ್ಟು ಈ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತು ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ ಅಂದ್ರೆ ಅದು ಒಂದೇ ಒಂದು ಸೀಸನ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಆ ಒಂದು ಅವೈಲಬಿಲಿಟಿ ಇರುತ್ತೆ. ಸೊ ಆ ಸಮಯದಲ್ಲಿ ಏನಾಗಿರುತ್ತೆ, ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ.
1: ಹೌದು,
0: ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ, ಕೆಲವೊಂದು ಪೋಷಕಾಂಶಗಳಾಗಿರ್ಬೋದು ಅಥವಾ ಬಹಳಷ್ಟು ಹಣ್ಣು ಆಗಿರ್ಬೋದು ತರಕಾರಿಗಳವು ಕೊಳತು ಹೋಗುತ್ತೆ. ಆ ಕೊಳತು ಹೋಗೋ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಅದಕ್ಕೆ ಹೊರರೂಪದಿಂದ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಅವರು ಅದರ ಒಂದು ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ಅತಿ ಹೆಚ್ಚು ಆದಾಯವನ್ನ ಗಳಿಸುವುದು ಸರ್.
1: ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ?
0: ಹೌದು ಸರ್, ಹೌದು.
1: ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ
0: ಸರ್? ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲನ್ನ ತಗೋಣ. ಸೊ ಆ ಹಾಲಲ್ಲಿ ಸರ್ ಬಹುಮುಖ್ಯವಾಗಿ ನೀರು, ಅದಾದ ಮೇಲೆ ಯೂರಿಯಾವನ್ನ ಬಳಸ್ತಾರೆ, ಅದಾದ ಮೇಲೆ ಸಕ್ಕರೆ. ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ಸೊ ನಾವು ಹಾಲನ್ನ ಒಂದು ದೈನಂದಿನ ದಿನಗಳಲ್ಲಿ ಏನ ಎಷ್ಟು ಇಡಬಹುದು ಅಂದ್ರೆ, 2-3 ತಾಸು ಕಾಯಿಸಿಟ್ರೆ ಒಂದು 5 ತಾಸುವರೆಗೂ ಇಡಬಹುದು. ಕಾಯಿಸದೇ ಇಟ್ಟಾಗ ಏನಬಹುದು, 2-3 ತಾಸುವರೆಗೂ ಮಾತ್ರ ಇಡಬಹುದು. ಸೊ ಇಲ್ಲಿ ರೈತರಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಕೆಲವೊಂದು ಮಿಡ್ಲ್ ಮೆನ್ಸ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ನೀರಾಗಿರ್ಬಹುದು, ಯೂರಿಯಾ ಆಗಿರ್ಬಹುದು, ಅದಕ್ಕೆ ಸಕ್ಕರೆ ಅಂಶವನ್ನ ಹಾಕಿರ್ಬಹುದು ಅಥವಾ ಆಂಟಿಬಯೋಟಿಕ್ಸ್ ಗಳನ್ನ ಬಳಸಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು, ನಾವೇನು ಫ್ಯಾಟ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಇದಕ್ಕೂ ಕೂಡ ಆಯಿಲ್ ಅನ್ನ ಬಳಸ್ತಾರೆ. ಸೊ ಹಾಲಿನಲ್ಲಿ ಪ್ರಮುಖವಾಗಿ ಇವೆಲ್ಲ ಬಳಸುವಂತಹ ಕಲಬೆರಕೆ ಕಾರಕಗಳು. ಅದೇ ರೀತಿ ನಾವು ದವಸ ಧಾನ್ಯಗಳನ್ನ ತೆಗೆದುಕೊಂಡ್ರೆ, ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆ ಬೇಳೆ. ಕಡಲೆ ಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಾನು ಕರೀತಾರೆ. ಸೊ ಇವು ನೋಡೋದಕ್ಕೆ ಕಡಲೆ ಬೇಳೆ ತರನೇ ಇದ್ರು ಕೂಡ ಈ ಕೇಸರಿ ಬೇಳೆಯಲ್ಲಿ ಒಂದು ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲ್ಯಾಥರಿಸಮ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ನರಕೋಶಕ್ಕೆ ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಇನ್ನು ಅಕ್ಕಿಗಾಗಿರ್ಬೋದು, ಅಕ್ಕಿಗೆ ನಾವು ಕಲ್ಲು, ಅದನ್ನ ಬೆಣಚು ಕಲ್ಲು, ಬಿಳಿ ಕಲ್ಲು ಅಂತ ಹೇಳ್ತೇವೆ, ಆ ಕಲ್ಲನ್ನ ಹಾಕಿರ್ಬಹುದು. ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿನೀರು ಅದನ್ನ ಹಾಕುತ್ತಾರೆ. ಅದೇ ರೀತಿಯ ಲೋಹದ ಅಂಶಗಳನ್ನ ಬಳಸಬಹುದು. ಇದು ಬೇಳೆಕಾಳಿಗೆ ಸಂಬಂಧಪಟ್ಟಂತ ಇದೆ ಸರ್. ಅದೇ ರೀತಿಯ ಸಾಂಬಾರು ಪದಾರ್ಥಗಳಿಗೆ,
1: ಹೌದು,
0: ಸಾಂಬಾರು ಪದಾರ್ಥಗಳಲ್ಲಿ ಬಹಳಷ್ಟು ಅರಿಶಿಣ ಆಗಿರ್ಬಹುದು, ಮಸಾಲಾ ಉತ್ಪನ್ನಗಳಾಗಿರ್ಬಹುದು, ಅಲ್ಲಿ ಮೆಟಾನಿಲ್ ಎಲ್ಲೋ ಅಂತ ಹೇಳಿ ಒಂದು ಕಲರ್ ನ ಬಳಸ್ತಾರೆ. ಸೊ ಈ ಮೆಟಾನಿಲ್ ಎಲ್ಲೋ ಕಲರ್ ನ ಅಕ್ಕಿ ಹಿಟ್ಟಾಗಿರ್ಬಹುದು ಅಥವಾ ಬೇರೆ ರೀತಿಯ ವೇಸ್ಟ್ ಹಿಟ್ಟುಗಳು ಇದಾವಲ್ವಾ, ಈ ಹಿಟ್ಟುಗಳ ಜೊತೆ ಬಳಸಿ ಕೃತಕವಾಗಿ ಈ ಒಂದು ಅರಿಶಿನದ ಕಲರ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಎಲ್ಲಾ ರೀತಿಯ ಸಾಂಬಾರು ಮಸಾಲಗಳಿಗೆ ಅಕ್ಕಿಯ ಹಿಟ್ಟಾಗಿರ್ಬಹುದು, ಗೋಧಿಯ ಹಿಟ್ಟನ್ನಾಗಿರ್ಬಹುದು ಅಥವಾ ಕಡಲೆ ಹಿಟ್ಟನ್ನ ಬಳಸಲಾಗುತ್ತೆ. ಅದೇ ರೀತಿ ಅದರ ಒಂದು ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಮಸಾಲಾ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀರನ್ನ ಹಾಕ್ತಾರೆ. ಅದೇ ರೀತಿ ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ

0: ರೀತಿ ನಾವು ಎಣ್ಣೆಯಲ್ಲಿ ತೆಗೆದುಕೊಂಡಾಗ,
1: ಹೌದು,
0: ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಅಡುಗೆ ಎಣ್ಣೆಗಳಲ್ಲಿ,
1: ಸೂರ್ಯಕಾಂತಿ ಎಣ್ಣೆ,
0: ಹೌದು ಸರ್, ಏನ್ ಮಾಡ್ತಾರೆ ಅದರಲ್ಲ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಸೊ ಆ ಒಂದು ಆಯಿಲ್ ಅನ್ನ ಬಳಸೋದ್ರಿಂದ ಕೂಡ ಅದರ ಒಂದು ಕ್ವಾಲಿಟಿ, ಏನು ಒಂದು ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಸೊ ಅದು ಪ್ಯಾಕಿಂಗ್ ಮಾಡುವಾಗ ಸೂರ್ಯಕಾಂತಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್, ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವಂತ ಅಡಿಗೆ ಎಣ್ಣೆನ ಮತ್ತೊಂದು ದಿನಕ್ಕೆ ಬಳಸೋದಿಲ್ಲ. ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಬಳಸಲಾಗುತ್ತದೆ. ಅದೇ ರೀತಿ
1: ಈಗ ಸಕ್ಕರೆನೂ ಕೂಡ ಇದೆ.
0: ಹೌದು ಸರ್,
1: ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ.
0: ಹೌದು ಸರ್, ಸಕ್ಕರೆಯಲ್ಲೂ ಕೂಡ ನಾವು ನೋಡಿದಾಗ ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಬೆಲ್ಲ ಆಗಿರ್ಬಹುದು, ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್ ಆಗಿರ್ಬಹುದು, ಅಥವಾ ಅದರಿಂದ ಮಾಡುವಂತಹ ಅನೇಕ ರೀತಿಯ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಅದರಲ್ಲಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣಗಳನ್ನ ಬಳಸ್ತಾರೆ, ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ಉತ್ತಮ ಗುಣವನ್ನ ಕೊಡೋದು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ.
1: ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಈ ಪ್ಯಾಕ್ ಆಗದೇ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ, ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತಹ ಎಷ್ಟೋ ಒಂದು ಕೇಸಸ್ ಗಳನ್ನ ನಾವು ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ.
1: ಬೀದಿ ಬದಿಗಳಲ್ಲಿ
0: ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯಾಗಿ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಪ್ಸ್ ಆಗಿರಬಹುದು ಮತ್ತೆ ಇನ್ನಿತರ ಉತ್ಪನ್ನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನ ಬಳಸ್ತಾರೆ ಸರ್.
1: ಹೌದೌದು, ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತ ಒಂದು ಮಾತಿದೆ.
0: ಹೌದು ಸರ್, ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ, ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರಿಗೆ ರೂಪುಗೊಳಿಸ್ತಾರೆ.
1: ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳಿನ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಒಂದೇ ತರ ಇದ್ರೂ ಕೂಡ ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು.
1: ಇನ್ನು ಡಾಕ್ಟರ್ ಮೋಹನ್ ನಾಯ್ಕ್ ಅವರೇ, ಈ ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ವಿಧಾನಗಳು ಏನೇನು, ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ?
0: ಸರಿ, ಬಹುಮುಖ್ಯವಾಗಿ ಅನೇಕ ರೀತಿಯ ವಿಧಾನಗಳು ಕೂಡ ಕೈಗೆಟಕುವ ರೀತಿಯಲ್ಲೂ ಕೂಡ ಇದೆ. ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರ್ಯಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥಡ್ ಅಂತ ಹೇಳಿದವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥಡ್ ಗಳನ್ನ ಕೂಡ ಬಳಸಿ ನಾವು ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ನಾನು ಈಗ ಹೇಳಬೇಕು ಅಂದ್ರೆ, ಗೋಧಿಯಲ್ಲಿ ಒಂದು ಶಿಲೀಂಧ್ರ ಇದೆ, ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ.
1: ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೂ ಬರುತ್ತೆ.
0: ಹೌದು ಹೌದು, ಈ ಒಂದು ಶಿಲೀಂಧ್ರವನ್ನ ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿ ಇಡ್ಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಏನು ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ
1: ಸ್ವಲ್ಪ
0: ಹೊತ್ತಿನಂತ. ಅದು ಮೇಲ್ಗಡೆ ತೇಲಿದ್ರೆ ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಕ್ಷಣಾರ್ಧದಲ್ಲಿ ಒಂದು 5 ನಿಮಿಷದಲ್ಲಿ ಕೂಡ ನಾವು ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಹಾಲು, ಯಥೇಚ್ಛವಾಗಿ ಹಾಲು ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲು

0: ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು. ಅಂದ್ರೆ ಒಂದು ತಟ್ಟೆಯನ್ನ ನಾವು ಭಾಗಶಃವಾಗಿ ಬೆಂಡ್ ಮಾಡಬೇಕು, ಅದಕ್ಕೆ ಒಂದಿಲ್ಲಂದ್ರೆ ಎರಡು ಹನಿ ಹಾಲನ್ನ ಬಿಡಬೇಕು. ಸೊ ಹಾಲನ್ನ ನಾವು ಆ ತಟ್ಟೆಯಲ್ಲಿ ಬಿಡುವಾಗ ಅದು ಈಗ ಜರಿಯಾಗಿ ಹರಿಯುತ್ತದೆ. ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ಮಾರ್ಕನ್ನು ಬಿಟ್ಕೊಂಡು ಹೋದ್ರೆ ಆಗ ಏನಂತಾರೆ, ನಾವು ಫ್ರೆಶ್ ಮಿಲ್ಕ್ ಇದೆ ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ. ನೀರಿನ ಅಂಶ ಹೆಚ್ಚೆ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಅದೇ ರೀತಿ ಟೀ ಲೀವ್ಸ್ ಆಗಿರಬಹುದು. ಸೊ ಇಲ್ಲಿ ಟೀ ಲೀವ್ಸ್ ಅನ್ನ ಸರ್ ಬಹಳ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಟಿಶ್ಯೂ ಪೇಪರ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ. ಈ ನೆನೆಸಿರುವಂತಹ ಟೀ ಲೀವ್ಸ್ ಅನ್ನ ಟಿಶ್ಯೂ ಪೇಪರ್ ಅಲ್ಲಿ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್ ಅದಕ್ಕೇನಾದ್ರೂ ಅಂಟ್ಕೊಳ್ತು ಅಂದ್ರೆ ನಾವು ಈಸಿಯಾಗಿ ಅದನ್ನ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಬಹುದು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಕಾಫಿ. ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಚಿಕೋರಿ ಬೀಜ ಅಂತಾನು ಹೇಳ್ತೇವೆ. ಸೊ ಈಗಿರುವಂತಹ ಕಾಫಿಯಲ್ಲಿ ಕೂಡ ವಿವಿಧ ಪ್ರಮಾಣದಲ್ಲಿ ಚಿಕೋರಿ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಚಿಕೋರಿ ಆಗಿರ್ಬಹುದು, ಹುಣಸೆ ಹಣ್ಣಿನ ಬೀಜ ಆಗಿರ್ಬಹುದು, ಇದನ್ನು ಪತ್ತೆ ಹಚ್ಚಲು ಟಿಶ್ಯೂ ಪೇಪರ್ ಅಲ್ಲಿ ಈ ಕಾಫಿ ಪೌಡರ್ ನ ಇಟ್ಟು ಇದನ್ನ ಏನ್ ಮಾಡ್ತೀವಿ, ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ಅದನ್ನ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಸೊ ಈ ನೀರನ್ನ ಸಿಂಪಡಣೆ ಮಾಡುವಾಗ ಈಗ ಏನೋ ಚಿಕೋರಿ ಬೀಜ ಏನಾದ್ರು ಇದ್ರೆ ಅದರ ಮೇಲೆ ಕಾಫಿ ಪೌಡರ್ ನ ಎಡ್ಜ್ ಅಲ್ಲಿ ಬ್ರೌನ್ ಕಲರ್ ಬಣ್ಣವನ್ನ ನಾವು ಕಾಣಬಹುದು. ಅದೇ ರೀತಿ ಚಿಕೋರಿ ಬೀಜ ಅದೇ ನೀರಿನಲ್ಲಿ ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿ ಈ ಚಿಕೋರಿ ಬೀಜಗಳು ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಹೌದು. ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಅದೇ ರೀತಿ ಅಡುಗೆ ಎಣ್ಣೆ ಬಹಳ ಮುಖ್ಯವಾಗಿ, ಅಡುಗೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ ಸರ್. ಮಿನರಲ್ ಆಯಿಲ್ ಅನ್ನ ಪತ್ತೆ ಹಚ್ಚಲು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಗಳ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಎಣ್ಣೆ ತಗೊಂಡಿರ್ತೀವಿ, 10 ಗ್ರಾಂ ಎಣ್ಣೆ ತಗೊಂಡ್ರೆ 10 ಗ್ರಾಂ ಎಣ್ಣೆಗೆ ಪೊಟ್ಯಾಸಿಯಂ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದನ್ನ 15 ನಿಮಿಷ ಕಾಲ ಕುದಿಸಿದಾಗ ಇದು ಒಂದು ಘನರೂಪವನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ದಪ್ಪ ಆಗುತ್ತೆ ಅಥವಾ ಅದು ಟರ್ಬಿಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿನರಲ್ ಆಯಿಲ್ ಯಾವುದೇ ಒಂದು ಆಯಿಲ್ಗೆ, ಯಾವುದೇ ಒಂದು ಅಡುಗೆ ಎಣ್ಣೆಗೆ, ಅದು ಸೋಯಾಬೀನ್ ಆಯಿಲ್ ಆಗಿರ್ಬಹುದು ಅಥವಾ ನಾವು ಬಳಸುವಂತಹ ಸೂರ್ಯಕಾಂತಿ ಎಣ್ಣೆ ಆಗಿರ್ಬಹುದು, ಇದರಲ್ಲಿ ಮಿನರಲ್ ಆಯಿಲ್ ಏನಾದ್ರೂ ಬಳಕೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಈಗೆಲ್ಲ ಹರಳೆ ಎಣ್ಣೆಯನ್ನ ಬಳಸ್ತಾರೆ. ಸೊ ಯಾವುದೇ ಒಂದು ಅಡುಗೆ ಎಣ್ಣೆಯಲ್ಲಿ ಹರಳೆಣ್ಣೆ ಅಂಶ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೆಟ್ರೋಲಿಯಂ ಈ ತರ ಅಂಶವನ್ನ ಹಾಕಿ ರೈಸ್ ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿಟ್ಟಾಗ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಈ ಎಣ್ಣೆ ಇರುವಂತ ಅಂಶ ಬಹಳ ವೇಗವಾಗಿ ಘನರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಅನೇಕ ರೀತಿಯ ಕಿರು ಟೆಸ್ಟ್ ಗಳನ್ನ ಪತ್ತೆ ಹಚ್ಚುವ ವಿಧಾನಗಳನ್ನು ಕೂಡ ಕೊಟ್ಟಿದೆ. ಅದನ್ನ ಮನೆಯಲ್ಲೇ ಕೂಡ ಮಾಡಬಹುದು. ಮತ್ ಇನ್ನೊಂದು ಬಹುಮುಖ್ಯವಾಗಿ ನಾವು ಬಳಸುವಂತ ಸಕ್ಕರೆ, ಸಕ್ಕರೆಗೆ ಸುಣ್ಣದ ಪೌಡರ್ ಅನ್ನ ಬಳಸ್ತಾರೆ, ಅದನ್ನ ಚಾಕ್ ಪೌಡರ್ ಅಂತ ಹೇಳ್ತೇವೆ. ಮನೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ರೀತಿ ಮಾಡಬೇಕು ಅಂದ್ರೆ, ಒಂದು ಚಮಚದಲ್ಲಿ ಈ ಒಂದು ಸಕ್ಕರೆಯನ್ನ ತೆಗೆದುಕೊಂಡು ನೀರಿನಲ್ಲಿ ನಾವು ಬೆರೆಸಿದಾಗ ಅದಕ್ಕೇನಾದ್ರೂ ಸುಣ್ಣದ ನೀರನ್ನ ಅಥವಾ ಸುಣ್ಣದ ಬಣ್ಣವನ್ನ ಏನಾದ್ರೂ ಹಾಕಿದ್ರೆ ಅಲ್ಲಿ ಮೇಲ್ಗಡೆ ಬಿಳಿ ಬಣ್ಣದ ಒಂದು ಪರದಿ ಫಾರ್ಮ್ ಆಗುತ್ತೆ ಅಲ್ಲಿ. ಸೊ ಈ ಒಂದು ಆಧಾರದ ಮೇಲೆ ಸಕ್ಕರೆಗೆ ಸುಣ್ಣದ ನೀರು ಅಥವಾ ಸುಣ್ಣದ ಬಣ್ಣವನ್ನ ಬಳಸಿದರೆ ಅನ್ನೋದನ್ನ ನಾವು ಕಾಣಬಹುದು ಸರ್.
1: ಅಂದ್ರೆ ಒಂದು ಪೊರೆ ಬರುತ್ತೆ ಅಲ್ಲಿ.
0: ಹೌದು, ಪೊರೆಯನ್ನ ಬರುತ್ತೆ. ಮತ್ತೆ ಇದೇ ರೀತಿ ಕಾಳು ಮೆಣಸು, ಕಾಳು ಮೆಣಸಿಗೆ ಪಪ್ಪಾಯದ ಬೀಜವನ್ನ ಬಳಸ್ತಾರೆ. ಸೊ ಈ ಒಂದು ಪಪ್ಪಾಯದ ಬೀಜ ಮತ್ತೆ ಈ ಕಾಳು ಮೆಣಸಿನ ಸಮ್ಮಿಶ್ರಣ ಏನಿರುವಂತಹ ಒಂದು ಉತ್ಪನ್ನಕ್ಕೆ ನಾವು ಆಲ್ಕೋಹಾಲ್ ಅನ್ನ ಬಳಸಿದಾಗ, ಯಾವುದೇ ರೀತಿಯ ಆಲ್ಕೋಹಾಲ್ ಆಗಿರ್ಬೋದು, ಅದಾಗ ಪಪ್ಪಾಯದ ಬೀಜ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಈ ಕಾಳು ಮೆಣಸಿನ ಬೀಜಗಳು ಮೇಲ್ಗಡೆ ತೇಲುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಕಲಬೆರಕೆ ಆಗಿರುವಂತಹ ಪಪ್ಪಾಯದ ಬೀಜವನ್ನ ಮತ್ತೆ ಕಾಳು ಮೆಣಸಿನ ಬೀಜವನ್ನ ಬೇರ್ಪಡಿಸಬಹುದು.
1: ಅಂದ್ರೆ ಇವು ಕೆಲವೊಂದು ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ಸರಳ ವಿಧಾನಗಳು ಅಂತ.
0: ಸರಳ ವಿಧಾನಗಳು ಮನೆಯಲ್ಲೇ.
1: ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ನಾಯ್ಕ ಅವರೇ. ತಾವು ಇದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು, ಈ ಆಹಾರದ ಕಲಬೆರಕೆಯನ್ನ ಹೇಗೆ ಪತ್ತೆ ಹಚ್ಚಬಹುದು, ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದ.

0: ನಮಸ್ಕಾರ.
1: ನಮಸ್ಕಾರ
2: ಶ್ರೋತೃಗಳೇ, ಇದುವರೆಗೆ ಆಹಾರದ ಕಲಬೆರಕೆ ಹಾಗೂ ಪತ್ತೆ ಹಚ್ಚುವ ಸರಳ ವಿಧಾನಗಳ ಬಗ್ಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 12:59:50. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
5: ಓ ಪಂಕಜಣ್ಣ,
6: ಜಗಣ, ಏನಿಷ್ಯಪ್ಪ?
5: ಈ ಮಳೆಗಾಲ ಶುರು ಆಗ್ತಿದ್ದಂಗೆನೆ ಈ ನಮ್ಮ ವಿದ್ಯುತ್ ಶಕ್ತಿ ಕೈ ಕೊಡುತ್ತೆ ನೋಡು.
6: ಅದೊಂದು ಇದ್ದೇ ಇದೆ
5: ಅಲ್ವಾ?
6: ಪ್ರತಿ ವರ್ಷ ಇದ್ದೇ ಇದೆ.
5: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ವಿದ್ಯುತ್ತು ಸ್ವಲ್ಪ ಕೈ ಕೊಡೋದು ಜಾಸ್ತಿ.
6: ಹೌದು.
5: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
6: ಏನೋ ಯೋಜನೆ ತಂದಿದೆಯ ನೀನು ಹೇಳ್ತಿದೆ ಈಗ?
5: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ, ಖಾಲಿ ಇರುತ್ತಲ್ಲ. ಅಲ್ಲಿ ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನು ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳನ್ನ ನಾವು ಹಾಕ್ಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಲೂ ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನು ಹಾಕ್ಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಳಸ್ಕೋಬಹುದು. ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂಥದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದ್ದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ. ಈಗ ಉದಾಹರಣೆಗೆ ಒಂದು ಮನೆ ಅಂದರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂಥ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ
6: ಕೊಡ್ತಾರೆ.
5: ಇನ್ನೊಂದು ಏನು ಅಂದರೆ, ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ತನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂಥವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನು ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ 78,000 ರೂಪಾಯಿ ಸಿಗುತ್ತೆ ಗರಿಷ್ಠ ಇದು. ಹಾಗಾಗಿ ಸಹಾಯಧನವನ್ನು ಬಳಸ್ಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ, ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸ್ಬೋದು, ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬೋದು, ಮತ್ತು ಅವುಗಳನ್ನು ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬೋದು, ಒಂದು ಕಡೆಯಿಂದ ಒಂದು ಕಡೆಗೆ ಅದನ್ನು ಹರಿಸ್ಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂಥ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತು ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದ್ದಾವೆ. ಮತ್ತು ಈ 3 ಕಿಲೋವ್ಯಾಟ್ವರೆಗೂ ಏನು ಈ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ

0: ನಾಗರಿಕರಾಗಿರಬೇಕು, ಮತ್ತು ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತು ಮೇಲುಗಡೆ ಈ ಸೌರ ಫಲಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ, ಮತ್ತು ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ, ಮತ್ತು ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರ್ದು. ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತು ನಮ್ಮ ಮೊಬೈಲ್ ನಂಬರನ್ನು ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ, ಮತ್ತು ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ ಅದನ್ನ ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನು ವಿದ್ಯುತ್ ಸರಬರಾಜು ಕಂಪ್ನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತು ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂಥ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗುತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, ಟೂ ವೇ ಮೀಟರು, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ, ಅದನ್ನು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನು ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನು ನಾವು ಎಲ್ಲಿ ತಗೋಬೋದು ಅಂತ ಅಂದರೆ ಅದನ್ನು ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತು ಒಂದು ಕ್ಯಾನ್ಸಲ್ಡ್ ಚೆಕ್ಕು, ವಜಾ ಮಾಡಿದಂಥ ಚೆಕ್ಕು, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ತನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ, ವಿದ್ಯುತ್ ಮಾರಾಟ ಅಂತ ಅಂದರೆ ಪಂಕಜಣ ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ, ನಾವು ಬಳಸ್ಕೊಂಡು ಉಳಿದಿರುವಂಥ ವಿದ್ಯುತ್ತು ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರನ್ನು ಓದೋಕ್ಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನು ದಾಖಲಿಸಿ ಎಷ್ಟು ಹಣವನ್ನು ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದರೆ ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸ್ಬೋದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದು ರೀತಿ ಖರ್ಚಾಗದೆ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು.
0: ಅಂದ್ರೆ ಇದು ನವೀಕರಿಸಬಹುದಾದಂತ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸ್ಬೋದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು ಬರ್ತೀನಿ, ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ

ಪಂಕಜ್ ಡಿ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನಾಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26ರ ಹಣಕಾಸು ವರ್ಷದಲ್ಲಿ ಶೇಕಡಾ 7.7ರ ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ್ರ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು.

ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು.

0: ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗದ ಮೂಲಕ ಹೂಡಿಕೆ ಮಾಡುವ ವಿದೇಶಿ ಬಂಡವಾಳ ಹೂಡಿಕೆಗಳು ಮತ್ತಷ್ಟು ಸುಲಭವಾಗಲಿವೆ. ಆರ್ಬಿಐ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಮತ್ತು ದೀರ್ಘಾವಧಿ ಹೂಡಿಕೆ ವರ್ಗಗಳನ್ನು ಸರ್ಕಾರಿ ಭದ್ರತೆಗಳು ಹಾಗೂ ರಾಜ್ಯ ಸರ್ಕಾರಿ ಭದ್ರತೆಗಳಿಗೆ ಒಂದೇ ಮಿತಿಯಾಗಿ ಆರ್ಬಿಐ ವಿಲೀನಗೊಳಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪ್ಪುರಂ, ಕೋಳಿಕ್ಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪ್ಪುರಂ, ಕೋಳಿಕ್ಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013 ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ 2ನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ಧ 2 ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 1 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026 ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಿನ್ನೆ ಭಾರತ 2ನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ಧ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31 ಸಲ್ಲಿಸಬಹುದಾಗಿದೆ. March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ. 6,000 ಹೆಚ್ಚು ಯುವಕರು ಭಾಗಿ.

0: ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ. ರಾಜನಾಥ್ ಸಿಂಗ್ ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಂಗಳೂರು.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಕಸ್ತೂರಿ ಶಂಕರ್ ಅವರು ಹಾಡಿರುವ ಬಸವಣ್ಣ ಅವರ ವಚನಗಳು.

ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಕಸ್ತೂರಿ ಶಂಕರ್ ಧ್ವನಿಯಲ್ಲಿ ಮೂಡಿಬಂದ ಬಸವಣ್ಣ ಅವರ ವಚನಗಳನ್ನು ಕೇಳಿದಿರಿ. ಕೇಳುಗರೆ, ಇದೊಂದು ಆಯುಷ್ ಇಲಾಖೆಯ ಸಭಾ ಸೂಚನಾ ಪ್ರಕಟಣೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಪೂರ್ವ ಸಿದ್ಧತಾ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 11/6/2026 ಗುರುವಾರದಂದು ಪೂರ್ವಾಹ್ನ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಪಡೀಲ್ ಮಂಗಳೂರು ಇಲ್ಲಿನ ಸಭಾಂಗಣದಲ್ಲಿ ಏರ್ಪಡಿಸುವುದೆಂದು ನಿರ್ಧರಿಸಲಾಗಿದೆ. ಇದರಲ್ಲಿ ಪೊಲೀಸ್ ಆಯುಕ್ತರು, ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು, ಆಯುಷ್ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಲೇಡಿಕೋಷನ್ ವೆಲ್ನಾಕ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ವೈದ್ಯಕೀಯ ಅಧೀಕ್ಷಕರು, NCC ಕಮಾಂಡೆಂಟ್ಗಳು, ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಾಂಶುಪಾಲರು, NCC NSS ಕೋಆರ್ಡಿನೇಟರ್ಗಳು ಸಭೆಯಲ್ಲಿ ಹಾಜರಿದ್ದು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುವಂತೆ ಆಯುಷ್ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, 2:40 ಕಾವ್ಯವಾಚನ ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ಷಡಕ್ಷರ ದೇವನ ಶಬರ ಶಂಕರ ವಿಲಾಸ ಕೃತಿಯಿಂದ ಆಯ್ದ ಪದ್ಯಗಳ ವಾಚನ ಮೂಡಿಬರಲಿದೆ.

0: ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಅಮರ ಮಧುರ ಕೇಳುವರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಮೊದಲ ಸಂದೇಶ ಲಿಂಗಸಗೂರು ತಾಲೂಕು ನವಲಿಯಿಂದ ಅಭಿಷೇಕ್, ಭರತ್ ಹಾಗೂ ವೈಬಿ ಚಳ್ಳಮರದ ಅವರಿಂದ. ಎಸ್ಪಿಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ರಾಮಲಕ್ಷ್ಮಣ ಚಿತ್ರದ ಗೀತೆಯನ್ನು ಕೇಳಬೇಕೆಂದು ಸಂದೇಶ ಕಳಿಸಿದ್ದಾರೆ. ಚಿ ಉದಯಶಂಕರ್ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಗೀತಪ್ರಿಯ ಅವರ ರಚನೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಬೆಸುಗೆ ಚಿತ್ರದ ಈ ಗೀತೆಗಾಗಿ ಸಂದೇಶ ಕಳಿಸಿದವರು ನಾರವಿ ಮರುಡಿಯಿಂದ ಶಕುಂತಳಾ, ವಸಂತ ಪೂಜಾರಿ, ಸುಬ್ರಹ್ಮಣ್ಯ ಭಟ್, ಉಮಾವತಿ ಹೆಗ್ಡೆ, ಜಗನ್ನಾಥ ಹೆಗ್ಡೆ ಹಾಗೂ ಗೆಳೆಯರು.

ವಿಜಯಭಾಸ್ಕರ್ ಸಂಗೀತ ನೀಡಿರುವ ವಸಂತಲಕ್ಷ್ಮಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರ ಈ ಗೀತೆಗಾಗಿ ಸಂದೇಶ ಕಳಿಸಿದವರು ಮಂಜೇಶ್ವರ ಸಮೀಪದ ಮಿಯ ಪದವಿನ ಕುಳೂರು ಚಿನ್ನಾಲದಿಂದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷಾ ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ ಮಕ್ಕಳಾದ ಕಾರ್ತಿಕ್ ವೈಶಾಖ್ ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಎಂ

ಗಾಳಿಮಾತು ಚಿತ್ರದ ಬಯಸದೆ ಬಳಿ ಬಂದೆ ಈ ಹಾಡು ಉಡುಪಿ ಅಂಬಲಪಾಡಿ ಕಪ್ಪೆಟ್ಟು ಕಿದಿಯೂರಿನ ವಿಶ್ವನಾಥ ಆಚಾರ್ಯ, ಲೀಲಾವತಿ ಪ್ರವೀಣ್ ಹಾಗೂ ಪ್ರಮೋದ್ ಇವರಿಗಾಗಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಉಪ್ಪೂರು ಉಗಲ್ಬೆಟ್ಟಿನ ರತ್ನಾಕರ, ಜಯಲಕ್ಷ್ಮಿ ಹಾಗೂ ಮೋನಿಕಾ ಇವರಿಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆ. ಗೀತಪ್ರಿಯ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಎಂ ರಂಗರಾವ್ ಅವರ ಸಂಗೀತದಲ್ಲಿ ಜಿ ಉದಯಶಂಕರ್ ಅವರ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಕವಿರತ್ನ ಕಾಳಿದಾಸ ಚಿತ್ರದ ಈ ಹಾಡಿಗಾಗಿ ಸಂದೇಶ ಕಳಿಸಿದವರು ಮೂಡಬಿದ್ರೆ ಮೂಡು ಪೆರ್ನಾಡಿನಿಂದ ಕೀರ್ತಿ ಅನಿಲ್ ಪುರೋಹಿತ್ ಮಕ್ಕಳಾದ ಅಮೃತ್ ಹಾಗೂ

ಹರಿಹರನ್ ಹಾಗೂ ಸುರೇಶ್ ವಾಡ್ಕರ್ ಧ್ವನಿಯಲ್ಲಿ ಕೇಳಿ ಮಾಚಿಸ್ ಚಿತ್ರದ ಗೀತೆ. ಸಮೀರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿಶಾಲ್ ಭಾರದ್ವಾಜ್.

ಮಲಿಕ್ ಅವರು ಸಂಗೀತ ನೀಡಿ ಸಪ್ನಾ ಅವಸ್ಥಿ ಜೊತೆ ಹಾಡಿರುವ ಚೈನಾ ಗೇಟ್ ಚಿತ್ರದ ಗೀತೆ, ಸಾಹಿತ್ಯ ಸಮೀರ್ ಅವರದು.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟು ಹೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದವರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲರ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
0: ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಶುಭಾಶಯ ತಿಳಿಸಿದ್ದು, ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ಧ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲ ಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಳಗಾವಿ ಸಾಂಬ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ALH ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ AS ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ DK ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ CET ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಮಂಗಳೂರು.

0: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
0: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
0: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ?
3: ಏನಾಯ್ತಪ್ಪ?
1: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
0: ಅರೆ,
1: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕಾವ್ಯವಾಚನ ಡಾಕ್ಟರ್ ಶ್ರೀ ಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ಷಡಕ್ಷರ ದೇವನ ಶಬರ ಶಂಕರ ವಿಲಾಸ ಕೃತಿಯಿಂದ ಆಯ್ದ ಪದ್ಯಗಳ ವಾಚನ.

ಡಾಕ್ಟರ್ ಶ್ರೀ ಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ಷಡಕ್ಷರ ದೇವನ ಶಬರಶಂಕರ ವಿಲಾಸ ಕೃತಿಯಿಂದ ಆಯ್ದ ಪದ್ಯಗಳ ವಾಚನ ಕೇಳಿದಿರಿ. ಕಾವ್ಯವಾಚನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಹರಿಕಾವ್ಯ ಅವರ ಸಂಗೀತದಲ್ಲಿ ಸಂಜೋತ ಹಾಗೂ ಕೆ ಕಲ್ಯಾಣ್ ಅವರ ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್. ಚಿತ್ರ ಮಿರ್ಚಿ ಮಂಡಕ್ಕಿ ಕಡಕ್ ಚಾಯ್.

0: ವಿಜಯ್ ಪ್ರಕಾಶ್ ಧ್ವನಿಯಲ್ಲಿ ಮೂಡಿಬಂದ ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್ ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ನಿಮ್ಮ ಕೇಳುಗರೆ ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ನಾನು ಅಯ್ಯಪ್ಪ ಸ್ವಾಮಿ ಯಾವಾಗ ನಾನು ನೆನೆಸ್ತಾ ಇರ್ತೇನೆ. ನಾನು ಒಂದು ಸಲ ಮಾಲೆ ಹಾಕಿ ಮಕರ ಸಂಕ್ರಮಣಕ್ಕೆ ಹೋಗಿದ್ದೇನೆ. ಅಯ್ಯಪ್ಪ ಸ್ವಾಮಿ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಹಾಡನ್ನು ಹೇಳ್ತಾ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವೀ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ. ಕ್ಯಾಂಪ್ಕೋ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್.ಆರ್. ಸತೀಶ್ ಚಂದ್ರ.
3: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20ರವರೆಗೆ ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
2: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೋ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
4: ಪ್ರಿಯ ಕೇಳುಗರೆ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ಶಿಲ್ಪಿ ಬಸ್ತಿ ಸದಾಶಿವ ಶೆಣೈ ಬಂಟ್ವಾಳ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸ್ನೇಹ ವಿನೋದ್ ಪೈ. 5:45 ತುಳು ಕಾರ್ಯಕ್ರಮದಲ್ಲಿ ಚಾವಡಿಕಟ್ಟೆ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವದ ಕುರಿತು ಕಡಬದ ಬಿಜು ಮ್ಯಾಥ್ಯೂ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 8:00 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗ ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಯುವಶಕ್ತಿ.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 3:05. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ತರಂಗಾಂತರ 275.5 ಮೀಟರ್, 1089 kHz. ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈ ಸಂಜೆ ಪ್ರಸಾರಕ್ಕೆ ನಾನು ಪ್ರಮೀಳಾ ಮುರಳಿ ಕೋರುವ ಆತ್ಮೀಯ ಸ್ವಾಗತ. ಕೇಳುಗರೆ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.

ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವಾನು, ಐಚೆ ಕೊಂಕಣಿ ಕಾರ್ಯಕ್ರಮ ಅಂತು ಬಂಟ್ವಾಳಾಚೆ ಬಸ್ತಿ ಸದಾಶಿವ ಶಣೆ ಹಂಗಲ್ ಸಂಗಾತ ಏಕ್ ಗಡಿ ಉಲ್ಲೋಬ್ಯ ಉಲ್ಲಾಪ ಚಲಾಯಿಸೋನ್ಗಿತ್ತ ಸ್ನೇಹ ವಿನೋದ್ ಪೈ.

0: कार्यक्रम एक घड़ी उलव्या अमगेल कोंकणी कार्यक्रमांत अमगेलो टसची एक विशेष व्यक्तित्व मोणियत शिल्पकले मूलक तंगिले जलले विशिष्ट छाप गेतील तसल ख्यात शिल्पी बस्ती सदाशिव शणे. 1973 ಅಂತೂ ಬಂಟ್ವಾಳ ಅಂತೂ ಜನ್ಮದಲ್ಲ ಸದಾಶಿವ ಮಾಮ್ ಹಂಗೆಲ್ಲ ಬಾಲ್ಯಾದಕ್ಕೂ ಶಿಲ್ಪಕಲೆ ಬಗ್ಗೆ ವಿಶೇಷ ಆಸಕ್ತಿ ವಡ್ಡೊಂದ್ಗೆವನು. ಕರ್ನಾಟಕ ಕಲಾಕ್ಷೇತ್ರ ಅಂತೂ ಚಾರಿ ದಶಕಾದಕ್ಕೂ ಸೇವ್ ಕರ್ತಾಚಿ ಶಿಲ್ಪಕಲೆ ದೇವಲ್ ಮೂರ್ತಿ ನಿರ್ಮಾಣ ಪಾರಂಪರಿಕ ಕಲಾ ಸಂರಕ್ಷಣೆ ಯುವ ಕಲಾವಿದ ತನಕ ಮಾರ್ಗದರ್ಶನ ದಿತ್ತಾಚಿ ವಿಶಿಷ್ಟ ಕೊಡುಗೆ ದಿತ್ತಾಸಚೆ. ಅಂಗೆಲ್ ಭಾರತ ಅಂತೂ ಮಾತ್ರ ನೈ ವಿದೇಶ ಅಂತುವೇ ತಂಗೆಲ್ ಕಲಾಕೃತಿ ಮುಖೇನ ಜನಲ ಭಾರಿ ಮೂಗು ಗೆತ್ತಾಚಿ ಅನೇಕ ಪ್ರಶಸ್ತಿ ಗೌರವಾಕ ಹನ್ನಿ ಬಾಜಂಜಲ್ಲಲಸ. ಶಿಲ್ಪಕಲೆಚೆ ಸೂಕ್ಷ್ಮತೆ ಆಧ್ಯಾತ್ಮ ಸೃಜನಶೀಲತೆಕ ಏಕ ಚಂದ ಸಂಗಮು ತಂಗೆಲ್ ಕಲೆ ಅಂತೂ ಬಿಂಬಿಸುನು. ಆಜಿ ಸಕ್ಕಡ್ ಜನಲ ಮೂಗು ಗೆತ್ತಿಲ್ ತಸಲ ಅಪ್ರತಿಮ ಪ್ರತಿಮಾಕಾರು ಬಸ್ತಿ ಸದಾಶಿವ ಮಾಮ್ ತುಮ್ಕ ಪರಿಚಯ ಕುರುಕ ಮಸ್ತ್ ಖುಷಿ ಪೌತ. ಬಸ್ತಿ ಸದಾಶಿವ ಮಾಮ್ ಆಕಾಶವಾಣಿ ಮಂಗಳೂರು ಕೇಂದ್ರಾಚೆ ಕೊಂಕಣಿ ಕಾರ್ಯಕ್ರಮಕ ಆತ್ಮೀಯ ಸ್ವಾಗತ ತುಮ್ಕ. ಪ್ರಥಮ ಜಾವನು ಶಿಲ್ಪಕಲೆ ಮಳರಿ ಅಮ್ಕ ಗೊತ್ತಸ್ಲವರಿ ಮಸ್ತ್ ಊಣಿ ಜನನ ಹೆ ಕ್ಷೇತ್ರ ಬಗ್ಗೆ ಆಸಕ್ತಿ ಘೇವುಚೆ ಮೋಣ ಅಮ್ಮಿ ಲೆಕ್ತಾಚಿ ತಿಶಿಸ್ತನ ಹೆ ಕ್ಷೇತ್ರ ಅಂತೂ ಪರ್ಫೆಕ್ಷನ್ ಮುಂಚುವೆ ಮಸ್ತ್ ಜೌಕ ಜಲಲ್ ತಸಲ್ ವಿಚಾರ ತೈಕ ಹೊಣೆಗಾರಿಕ ಘೇವನು ಕಾಮ್ ಕೋರ್ಕ ಜತ ತಿಶಿಸ್ತನಿಕ ಶಿಲ್ಪಕಲೆ ಮಳರಿ ಹಜ್ಜಿಕ್ ವಿಶೇಷದ ಕಸನ ಮೋಣ ಅಮ್ಗೆಲ್ಲ ಐಕುಪ್ಯಾಂಕ ಸಂಗೀತ್ವ.
1: ಶಿಲ್ಪಕಲೆ ಮಳರಿ ಕಲೆ ಅಂತೂ ಈಗ 64 ವಿಧ ಕಲೆ ಸಚಿ ತೆ 64 ವಿಧ ಕಲೆ ಅಂತೂ ಸಂಗೀತ ನಾಟ್ಯ ತಸೇಚಿ ಶಿಲ್ಪಕಲೆ ಏಕ ಶಿಲ್ಪಕಲೆ ಅಂತೂಚಿ ಬಿಂಗಡಿಂಗಡ ನಮ್ಮನೆ ವಿಧಾನ ಸ ಪಾತ್ರಾನ್ ಕೆಲರಿ ಅನಿ ರುಕ್ಕಾನ ಮೆಟಲ್ ಮತ್ತಿ ಸಿಮೆಂಟ್ ತಸೆ ವಿಂಗಡಿಂಗಡ ವಿಧ ಈಗ 4-5 ವಿಧ ಅಂತ ಅಮ್ಮಿ ಆಗ್ರದ ಅದು ಅತ್ತ ನವೇನ್ ಜಾವನು ಮಾಡರ್ನ್ ಆರ್ಟ ಮನು ನವ್ಯ ಕಲೆ ಮುನ್ ಮಂತಾಚ ಅಮ್ಮಿ ತಸಿ ಯ ಅಂತೂ ಫೀಲ್ಡ್ ಅಂತ ಈಗ 5 ದಕ್ಕೂ ಸ ಭಾಗ ಅಂತೂ ಕಾಮ್ ಕರ್ತಲೆ ಅತ್ತ ಅಸಚಿ
0: ಶಿಲ್ಪಕಲೆ
1: ಅಂತೂಚಿ ಇತ್ಲೆ ವಿಭಿನ್ನ ಕ್ಷೇತ್ರ ಸ ತೆಂಚ ಕೆಲವು ಜನ ಖಾಲಿ ಪತ್ರ ಅಂತ ಮಾತ್ರ ಅಸ್ತಾಚಿ ಕೆಲವು ಜನ ರುಕ್ಕ ಅಂತ ಮಾತ್ರ ಅಸ್ತಾಚಿ ಕೆಲವು ಜನ ಮೆಟಲ್ ಮಾತ್ರ ಅಸ್ತಾಚಿ ಬಟ್ ಕೆಲವು ಜನ ಕಶಿ ಮಣ್ಣ ಪ್ರತ್ಯೇಕ ಫೀಲ್ಡ್ ಅಂತೂ ಸಾಧನ ಕೆಲಲೆ ಅಸಚಿ ಅತ್ತ ಆ್ಯಕ್ಚುಲಿ ಆಮೈದ ಜಲರಿ 5 ಕ್ಷೇತ್ರ ಅಂತ ಅವ್ ಕಾಮ್ ಕರ್ತ ಇತ್ತ ಮಳ ಈ ಸುರೇಖ ಅವ್ ಫಸ್ಟ್ ಚಾಯ್ಸ್ ಕೇಳಲ್ ಕಜ್ ಮಳ ಮತ್ತಿ ಮತ್ತಿ ಮಳ ಮೇಲೆ ಅನ್ನಾನ ಆಮೇಲೆ ವಂಶ ಪಾರಂಪರ್ಯ ಜಾವನು ಕಾಮ್ ಕೋರ್ನ ಇಲ್ಲಿ ಮತ್ತಿ ಇಂದು ಪ್ಲಸ್ ಮೇಲೆ ಆನ್ ಸ್ವಲ್ಪ ರುಕ್ಕಾಚನಿ ಪುರ ಕಾಮ್ ಕರ್ತಲೋ ತಶಿ ಮೆಗ್ಗೆಲೆ ಎ ಫೀಲ್ಡ್ ಅಂತೂ ಅವ ಶೀಲೆ ರೂಕು ಮತ್ತಿ ಮೆಟಲ್ ಅನಿ ಸಿಮೆಂಟ್ ಎ 5 ವಿಧ ಅಂತ ಅವ ಕಾಮ್ ಕರ್ತ ಸದ್ಯಕ್ಕೆ.
0: ತಶಲ್ ರೀ ಅಮ್ಗೆಲ ಸದಾಶಿವ ಮಮ್ಮಕ್ ಶಿಲ್ಪಕಲೆ ವಿಷಯ ರೀ ಆಸಕ್ತಿ ವಡ್ಡೊನ್ ಗೆವಚಕ ಬಾಲ್ಯ ಅದಕ್ಕೂ ಘರಾಚೆಕ್ ವಾತಾವರಣ ಬಿನಿ ಪ್ರೇರೇಪಣಜಲ ಲಸ್ಕಿ
1: ವೈ ಇತ ಮಣ್ಮಳ ರೀ ಅಮ್ಗೆಲ ಮೇಗೆಲ ಮಂತನ್ ಸಂಗಿಲ್ ಮಣ್ಕೆ ಅನಿ ಅಮ್ಗೆಲ ಮೇಗೆಲ ಅವ್ ಕಾಮ್ ಕರ್ತಾನ ಆ ಫಸ್ಟ್ ಕಾಮ್ ಕರ್ತಾನ ಅಮ್ಗೆಲ ಬಂಟ್ವಾಳ ಅಂತೂ ಓಲ್ಡ್ ಏಜ್ಡ್ ರಾಮಾಚಾರ್ಯ ಮುನಕ್ ಮಾಸ್ಟರ್ ಶಿಲೋ ತಾಣೆ ಸಂಗಿಲ್ ಪ್ರಕಾರ ಸಾಧಾರಣ 3 ಜನ ಕೆಲಲ್ ಕಾಮ್ ತಾಣ ಪಳೆಯಲ ಮುನ್ ತೋ ಕೆನ್ನೈ ಮಣಿತಲ್ಲ ಅಮ್ಗೆಲಕ ಕಶ್ ಮಣ್ಮಳ ತುಗಲ ಅನ್ನಾನ ತುಗಲ ಅಜ್ಜಾನ ತೂಮ ಯಾ 3 ಜನ ಕೆಲಲ್ ನಾವು ಕಾಮ್ ಕೆಲಲ್ಲ ಅವ್ ಪಳೆಯಲ ಮಣ ಅಮ್ ಅತ್ ಪ್ರೆಸೆಂಟ್ ಪಳಿತನ ಕಸಿತ್ ಮಳೆ 3 ಮಾತಿದ್ದಕ್ಕೂ ನಮ್ಗೆಲ್ ಕಾಮ್ ಕರ್ತಾ ಶಿರ್ ಮುನ್ ದಿಸ್ತಾ ಆಶಿಲ್ಲ ತಜ್ಜಕ್ಕೆ ಫುಡ್ ಮೇಗಲ್ ಮಾತು ಮಣಿತಲ್ ಕಶ್ ಮಳ ಸ 7 ಮಾತಿದ್ದಕ್ಕೂ ನಮ್ಮಿ ಏ ಮತಿಯೇ ಕಾಮ್ ಕೋರ್ನ ಇಲಿಚಿ ತದನಂತರ ಮೇಗಲ್ ಅನ್ನಾನ ತೇಂಚ ರುಕ್ಕಾಚಿ ಪುರ ಸ್ವಲ್ಪ ಕಾಮನೆ ಸೂರ್ಕೆಲ್ಲ ಮುನು ಏತ ತದನಂತರ ಕಸ ಮಳರಿ 1995 ಅಂತೂ ಮೇಗಲ ಅನ್ನಾನ ಮರಣಲ್ ನಂತರ ಹಾವ 1995 ಯಾ ಫೀಲ್ಡ್ ಅಂತೂ ಇಂಡಿವಿಜುವಲ್ ಜಾವನು ಆಜಿಕೇಕ 31-32 ವರ್ಷ ಕಾಮ್ ಆವ್ ಕರ್ತ ಪ್ಲಸ್ ಅನ್ನ ಒಟ್ಟೆಕ ದಾಕಿ ಇಕ್ರ ವರ್ಷ ಕಾಮ್ ಕೆಲಲ ಅನುಭವ ಮಕ್ಕ ಸತಶ ನಮ್ಗೆಲಿಕ ಸ 7 ಮತ್ತಿದ್ದಕ್ಕೂ ವಂಶ ಪಾರಂಪರ್ಯ ಜಾವನ ಯಾಕೆ ಲೈಲಾಮನು ಅವ್ನು ಸಂಘ ಕಿಚ್ಚಿ ಪಾವತ
0: ಖಂಡಿತ ಜಾವನು ಮಳೆ ತುಂಬ ಸ 7 ಮತ್ತಿದ್ದಕ್ಕೂ ತುಂಬಿಕೆಲ್ಲ ಮಳ ವಂಶ ಪಾರಂಪರ್ಯ ಏಕ ಖುಷಿ ತಂತ ಅಸ ಮಣಿ ಅಂತ ತಿಶಸ್ತನ ಶಿಲ್ಪಕಲೆಚಿ ತುಂಬಿ ವೃತ್ತಿ ಜಾವನು ವಿಗಿತ್ಲ ತುಂಬಿಲ್ ಜೀವನಕ ತ್ಯಾ ಕಶಿ ಸಾಧ್ಯ ಜಲ್ ತುಮ್ಕ
1: ಆಕ್ಚುಲಿ ಕಶಿ ಮುನ್ಮಳ ರೀ ಅವ ಮೇಗೆಲ ಕಾಲೇಜ್ ಎಜುಕೇಷನ್ ಜಲ್ ಕೂಡಲೆ ಆ್ಯಕ್ಚುಲಿ ಎಸ್ ಐ ಪೋಸ್ಟ್ ಅಮ್ಮ ನಾವು ಸಿಲೆಕ್ಟ್ ಜಲ್ಲೋ ಬಟ್ 94 ಅಂತೂ 95 ಅಂತೂ ಅವ ತ್ಯಾ ಫೀಲ್ಡ್ ಹುಚ್ಚು ಕಾಶಿಲ್ಲ ಏಪ್ರಿಲ್ ಅಂತೂ ಬಟ್ 95 ಅಂತೂ ಜನವರಿಂದ ಮೇಲೆ ಆನು ಅಂತರ್ಲ ಜಲ್ ನಿಮ್ತಿನ ಮಕ್ ತ್ಯಾ ಫೀಲ್ಡ್ ಕಂಪ್ಲೀಟ್ ಸೋಡ್ಕೋ ಜಾವನು ಯಾ ಫೀಲ್ಡ್ ಹಾಕಿ ಕಂಟಿನ್ಯೂ ಜಲ್ ತಸಲೆ ಅವಕಾಶ ಮೆಳ್ಳೋ
0: म्हणजे सब इन्स्पेक्टर जाऊन वचका कोरकाता एक काम म्हणजे तुमके एक खुशी असेल जलरी अनिवार्य कारण.

0: ಆಜಿ ಏಕ ಕ್ಷೇತ್ರ ಅಂತೂ ನಾವು ಕೊರೋಕ ಎಂಕೆಲ್ತ ಕೆನರಾ ಬ್ಯಾಂಕ್ ಪ್ರಥಮ ಜಾವಂತಂಗೆ ಧನ್ಯವಾದ ಸಮರ್ಪಣ ಕರ್ತ ತಶೀಚಿ ಯಾ ಫೀಲ್ಡ್ ಅಂತೂ ಮಕ್ಕ ಯೋಕ ಜಲರಿ ಸೂರ್ಯಕ್ಕೆ ಮೇಗಲ್ ಗೂರು ಜಾನುಶಲ್ ಮೇಗಲ್ ಆರು ಇತ ಮಾಡಿ ಆ ಮತೀಯ ಕಾಮ ಕೋರ್ಕಾಮುಂಜಲ ಮಕ್ಕ ಮತೀಯ ಕಾಮಕ್ಕೆ ಫಸ್ಟ್ ಮಾರ್ಗದರ್ಶನ ಕೆಲ ಮೇಗಲ ಅನ್ನ ತಶಿ ಮೇಗಲ ಆನು ಮಕ್ಕ ಪ್ರಥಮ ಗುರು ಅಶಲ್ ಮೇಗಲ ಅನ್ನಕ್ಕೆ ಆ ಆಜಿ ಆಭಾರ ಜಾವನ ಸರ್ ಇತ ಮಾಡಿ ಮಕ್ಕ ಆಜಿ ಯಾ ಫೀಲ್ಡ್ ಅಂತ ಏಕ ಆಜಿ ಇತ್ಲಿ ನಾವ ಯೋಕ ಮುಂಜಲ ರೀ ಅನ್ನನ ಕೆಲಲೆ ಅನ್ನ ಆಮೇಲೆ ಮಲ್ಗಡನ್ ಕೆಲಲ್ ಕಸಕ್ಕೆ ಏಕ ಪರಿಶ್ರಮ ಆಚ ಪೋಲ್ ಮಕ್ಕ ಮೆಳ್ಳ ಮುಳಲೇಕ ಸಂತೋಷ ಮಕಸ್
1: ಖಂಡಿತ ಮಮ್ಮ ತುಂಬಿ ಸಂಚಿ ಉತ್ತರಂತೂ ಕೇಳ್ತಾ ಅಸ ತುಂಬಿ ಕಿತ್ಲ ತನಕ ಆಭಾರ ಜವನ ಸಚಿ ಮುಣು ತಶಿ ಮಮ್ಮ ಶಿಲ್ಪಿ ಜೌಚಕ ಅದು ತುಂಬಿ ಮಳೆ ತುಂಬಿವೆ ತರಬೇತಿ ಗಿತ್ಲ ಥೇದುಕೊಂಡು ತುಮಕ ಪಳಗುಚ ಸಾಧ್ಯ ಜಲ್ಲ ಮುಣು ತಶಿ ತರಬೇತಿ ಅನಿ ತಾಳ್ಮೆ ಮುಂಚುವೆ ಮುಖ್ಯ ಜತ್ತ ಮುಣ್ ಹಾವು ಲೆಕ್ತ ಸೊ ತುಮ್ಗೆಲ್ಲ ಅನುಭವ ಕಸನ ಹಜ್ ಬಗ್ಗೆ
0: ಶಿಲ್ಪಕಲೆ ಚಿ ಮಳರಿ ಏಕ ಸಮಳ ತಾಳ್ಮೆ ಪ್ಲಸ್ ಕಾನ್ಸಂಟ್ರೇಷನ್ ಅಂತ ಸಗಳೇ ಶಿಗ ಸಮನ್ ಮಳರಿ ತು ಕಿತ್ಲೆ ತಾಳ್ಮೆ ಅಸ್ತ ಕಿತ್ಲೆ ಕಾನ್ಸಂಟ್ರೇಷನ್ ತು ಕರ್ತ ತಿತ್ಲೆ ತೆ ಕಾಮಾವೇಡ್ ತುಕ್ಕ ಹಿಡಿತ್ ಮೆಳ್ತ ಇತ ಪಣ ಮಳೆ ಡ್ರಾಯಿಂಗ್ ಕರ್ತಾನ ಜಲರ್ ತಶಿ ಚಿಕ್ ತುಕ್ ಏಕ ತಾಳ್ಮೆ ರಸ್ಲೆ ರೇ ತುಕ್ ತೆ ಡ್ರಾಯಿಂಗ್ ಕರ್ಚಾಕ್ತೆ ಬಾರಿ ಏಕ ಎಂಜತ್ ಸಹಕಾರ ಜಾತ ತಶಿ ಚಿ ಕಾನ್ಸಂಟ್ರೇಷನ್ ತು ಕಿತ್ಲೆ ತೆ ಅಂತ ಕಾನ್ಸಂಟ್ರೇಷನ್ ದವರ್ತ ತಿತ್ಲೆ ತೆ ಕಾಮ ಅಂತ ಪರ್ಫೆಕ್ಷನ್ ಮೇಳ್ತ ತು ಸ್ವಲ್ಪ ಎಕಡ ತೆಗೆಡ್ಕೆಲ್ಲ ಮುಂಜಲ ತೆ ಏಕ್ ಪೀಸ್ ಗೆಲ್ ಮುಂಜಲ ರೀ ಅದ್ ದೇವಸ್ಥಾನ ಪ್ರತಿಷ್ಠೆ ಮೂರ್ತಿ ಮುಂದೆ ಮಾಡತ್ತೆ ಏಕ್ ಪೀಸ್ ಗೆಲ್ ಮುಂಜಲ್ ತೆ ಸಗಳೆ ಪ್ರಾಡಕ್ಟ್ ವೇಸ್ಟ್ ಅತ್ತು ಕೆಲ್ಲ ಏಕ ಸಂಪೂರ್ಣ ಏಕ ಕಾಮ ಏಕ್ ಶಿಲೇರ್ ಕೊಡ್ತೆ ಸಗಳೆ ಏಕ ಶಿಲೇರ್ ಕೊಡ್ಚೆ ಮನ್ನಂತು ಏಕ್ ಸಾನ ಕೆತ್ತೆ ಗೆಲ್ಲ ರೀ ಏಕ ಅತ್ತ ಅತ್ತ ತು ಕಾಮ್ ಕಡ್ತಾನೆ ಬೊಟ್ಟಾಚ ಏಕ್ ಪೀಸ್ ಗೆಲ್ ಮುಂಜಲ ತೆ ಆಯಾಕ ಪ್ರಮಾಣಕ ತೆ ಊಣಿಜಲ್ಲ ಮೂರ್ತಿ ಕಡ್ತಂತ ಏಕ್ ತಾಳಮಾನ ಮನಸ್ಸ ತೆ ತಾಳಮಾನ ಪ್ರಕಾರ ಕಡ್ತಂತೆ ಪರ್ಫೆಕ್ಷನ್ ಯೋಕ ಮುಂಜಲ ರೀ ತು ಕಾನ್ಸಂಟ್ರೇಷನ್ ಇಂದವರ್ಲ ಮಾತ್ರ ತುಕ್ಕ
1: ತಶಿ ಶಿಲ್ಪಿ ಜಾವನು ತುಂಬಿ ಅತ್ ಮಳ್ಳ ಪತ್ರ ಕಾಮ ವಿಂಗಡ ತಶಿಚಿ ರುಕ್ಕಾಚೆ ವಿಂಗಡ ಲೋಕಣಾಚೆ ಕಾಮ ವಿಂಗಡ ಹೆ ಪುರ ವಿಂಗಡ ವಿಂಗಡ ಅಸ್ತಾನ ತಜಿಕ್ ಅನುಭವ ವಿಂಗಡ ಅಸ್ತಾನ ಸೊ ತಜ್ಜೇಕ ಕಸನೆ ಮಾಹಿತಿ ದಿವಚ ಜತ್ತಿ
0: ವೈ ಪಳ ಪತ್ರ ಕಾಮ ಮಳರಿ ಆತ ಪತ್ತೂರು ಮಳ ಸ್ವಲ್ಪ ಮಣ್ತನ ಕೇಳ್ತಾ ಹಾರ್ಡ್ ಹಾರ್ಡ್ ಕೇಳುವ ಪತ್ರ ಕಾಮ ಕಡ್ಚ ಏಕ ಸ್ಟೈಲ ಸ್ವಲ್ಪ ವಿಂಗಡ ಮಳರಿ ನಮೋನು ಕೊಡ್ಚಿ ಪೂರ ಎಕ್ಕಲೇಕ ಫಸ್ಟ್ ಡ್ರಾಯಿಂಗ್ ರೂಕ ಡ್ರಾಯಿಂಗ್ ಕೊರ್ನು ತೆ ಡ್ರಾಯಿಂಗ್ ಪತ್ರಾರ್ ಜಲ ಪತ್ರಾರಿ ರುಕ್ಕಾರ ಜಲ ರುಕ್ಕಾರಿ ಮೆಟಲ್ ಆಚೆ ಸ್ಟೈಲ್ ವಿಂಗಡ್ ಹಚ್ಚಿ ಜಲ ಬಟ್ ತಜರಿ ಡ್ರಾಯಿಂಗ್ ಬರೋಕ ಸುರಿಯ ಕೇಕ್ ಬಂತ ತೆ ಡ್ರಾಯಿಂಗ್ ಬರೆಯಲ್ಲಿ ಶಿವ ಕಂಚೆ ತುಗಲ್ ಕಾಮ್ ಕೊರು ಜಾಯನ್ ಬಟ್ ಪತ್ರಾಜ್ ಕಾಮ ಅಂತ ಕಷ್ಟ ಮಾಡ ಸ್ವಲ್ಪ ಹಾರ್ಡ್ ಪೆಟ್ಟು ಚೇಡಸ್ತ ಸುರಿಯಕ ಮಾಗಿರ್ ಫಿನಿಶಿಂಗ್ ಆಯ್ತಾನ ಸ್ಮೂತ್ ಹೆಂಗ್ ಕೊರ್ಕ ಆಯ್ತಾ ಈತ ಮುಂದೆ ಮಾಡ ತು ಫಾಸ್ಟ್ ಮಾರ್ತಾ ಗೆಲ್ಲ ರೀ ತಾ ಸುರೇ ಮಾರ್ಲೆ ಮಣಕೆ ರಫ್ ಕಡ್ಚೆ ಮಣಕೆ ತು ಫಿನಿಶಿಂಗ್ ಕೊರು ಜಾಯನ ರಫ್ ಕಡ್ಚೆ ಲೆವೆಲ್ ವಿಂಗಡ್ ಅಸ್ತ ಬೈರ ಹತ್ತು ಪುರ ಕಷ್ಟ ಎಲ್ಲ ಮಳ ಸುಲಭ ಇಲ್ಲ ಮೆಷಿನ್ಸ್ ಪುರ ಮಸ್ತ ಇಲ್ಲಿ ನಿಮ್ತಿನ ಔಟ್ ಲೈನ್ ಕಡು ಪುರ ಈ ಮೆಷಿನ್ ಕಟ್ಟಿಂಗ್ ಪುರ ಜತ್ತಿಲ್ ನಿಮ್ತಿನ ಅತ ಔಟ್ ಲೈನ್ ಕಡಚಿ ಕಾಮ ಪುರ ಲೆವೆಲ್ ಮಟ್ಟ ಕೊಡ್ಚೆ ಮಾಡ್ತದೆ ನಮ್ಮ ಸುರೇ ಏಕ್ ಪತ್ತೂರ ಆಯ್ಸ್ಲಿ ಕೂಡಲೆ ಪತ್ತೂರ್ ಎಕ್ಕ ಲೆಕ್ಕಸನ ಪತ್ತೂರ್ ರೌಂಡ್ ಅಸ್ತ ತ ಪತ್ತೂರ್ ರೌಂಡ್ ಅಶಲ್ ಮಟ್ಟ ಕೋರ್ನು ತೆ ಮೆಷಿನ್ ಹತ್ತು ಪುರ ಕಷ್ಟ ಎಲ್ಲ ಮಳೆ ಮೆಷಿನ್ ಇಲ್ಲ ತುಕ್ ಸುಲಭ ಬೇರೆ ಚೆನ್ನು ಫ್ಯಾಕ್ಟ್ರಿ ಇದಿಲ್ಲ ರೀ ಒಮ್ಕೆ ಸೈಜ್ ಆಚೆ ಪತ್ತೂರ್ ಮುಂಡಿಲ್ಲ ತೆ ಅದನ್ನು ಕಟ್ಕೊಂಡಿತ್ತಾಚಿ ಪೂಡಿ ಪುರ ಕಷ್ಟ ಶಲ್ ಮುಂಡ ಯಾ ಮೆಷಿನ್ ಅನ್ನ ಮಸ್ತನ ಆಶಿಲ್ಲ ಹುಳ್ಳಿ ಶಿಲ್ಪಿನ ಕಷ್ಟ ಮುಂಡ ಹತ್ತಾನಾಚಿ ಸಗಳೋತೋ ಪತ್ತೂರ್ ಮಟ್ಟು ಕೊಡ್ಚೆ ಕಚಿ ಏಕ್ ಸ್ವಲ್ಪ ದಿವಸ ಹೊತ್ತಲ್ಲ ತದನಂತರ ಮಾಗಿರ್ತಾಜಿರೋ ಡ್ರಾಯಿಂಗ್ ಅಲ್ಚೆ ತಶಿ ಪತ್ರಾಜ್ ಕಾಮಾಚೆ ಸ್ವಲ್ಪ ವರ್ಕ್ ಹಾರ್ಡ್ ಅನಿ ತಂದು ಪತ್ರ ಕಾಮ ಅಂತ ಧೂಳಿ ಏತೆ ಪುರ ಕಾಮ ಕಡ್ತಂದು ಧೂಳಿ ಉಪ್ಚೆ ಏತೆ ಪುರ ಚೇಡಸ್ತ ರುಕ್ಕಾ ಕಾಮ ಇತಶಿಚಿ ಬಟ್ ರುಕ್ಕಾ ಕಾಮ ಸ್ವಲ್ಪ ಕಾಮಾಚ ಪ್ರೊಸೀಜರ್ ಸೇಮ್ ಬಟ್ ಪೆಟ್ಟು ಸ್ವಲ್ಪ ಪುರ ಡಿಫ್ರೆಂಟ್ ಅಸ್ತ ಆತ ರುಕ್ಕಾಚೆ ಅಂತೂ ಪತ್ರಾರ್ ಮರ್ಲೆ ಮಣಕೆ ರುಕ್ಕಾರ್ ಮರ್ಲೆ ರುಕ್ ಬೆತ್ತನು ಹಚ್ಚದ ತಶಿ ಬಟ್ ಮೆಟಲ್ ಅಜ್ಜಿ ಕಾಮ್ ಇಂಗಡ್ ನಮೋನು ಮೆಟಲ್ ಕಸ ಮಳತೆ ಶೀಟ್ ಅಸ್ತ ತ್ಯಾ ಶೀಟ್ ಕಷ ಮಳತಾಜಿ ಡ್ರಾಯಿಂಗ್ ಆಲ್ನು ತ್ಯಾ ಶೀಟ್ ಉಲ್ಟದವ್ರನ್ನು ಏಕ್ ಬಂತ ಪುಗ್ಗೋನು ಒಪಾಸ್ತೆ ಸ ಮೇಣಾರ್ಗಾಲ್ನು ಒಪಾಸ್ತೆ ಉಲ್ಟದವ್ರನ್ನು ಒಪಾಸ್ ಮಾಕ್ಷಿ ದಕ್ಕೊಂಡು ಮಾರ್ನು ತ್ಯಾ ಸೈಡ್ ಕಿತ್ಲಿ ತುಕ್ಕು ಉಬ್ಬು ತಗ್ಗು ಪುರ ಪೊಳೋನು ಅಮ್ಮ್ಯಾಂಗ ಕೊರ್ಕೋಯ್ತು ಅನೇಕ ಮೆಟಲ್ ಅಂತ ಅನೇಕ ಯಾಂಕಶ್ ಮುಂದೆ ಮಳರಿ ಸುರೇಕ ಮೇಣಾರ್ ಮೂರ್ತಿ ಕೂರ್ನು ತೀ ಮೂರ್ತಿ ಕೋಂಜತ್ತರಿ ತಕ್ಕ ಹುತ್ತ ಮತ್ತಿ ಅನಿ ಮತ್ತೆ ಅನಿ ವಿಂಗಡ್ ದೊಂತಿನ ಮತ್ತಿ ಪುರ ಗಾಲ್ ತಕ್ಕ ಕವರ್ ಕೋರ್ನು ತ ಮೇಣ ಕರ್ಗಸನ್ ಕಾಣ್ತದ ನಂತರ ಎರಕು ಗಲ್ಚೆ ತಕ್ಕ ಮಳ ಮೆಟಲ್ ಕರ್ಗಸನು ಉದ್ದ ಕೋರ್ನು ತ್ಯಾ ಮೆಟಲ್ ಗಾಂತಂತೂ ತದನಂತರ ಮಾಗಿರ ತಕ್ಕ ಫಿನಿಶಿಂಗ್ ದಿವಚೆ ತ್ಯಾ ಪ್ರೊಸೆಸ್ ವಿಂಗಡ ತಶಿ ಸಿಮೆಂಟ್ ಆಚೆ ಕಾಮ ಕಷಿ ಮುಂದೆ ಮಳರಿ ಸಗಳೇ ಏಕ ಸುರೇಕ ಸ್ಕೆಲೆಟನ್ ತೂ ಲೊಕಂಡ ಅಜ್ಜಿರಿ ಪಟ್ಟಿ ಬಾಂದನು ತದನಂತರ ತಕ್ಕ ಇಟ್ಟಿಗೆ ಪೀಸ್ ಪೀಸ್ ಪೀಸ್ ಪೀಸ್ ಪೀಸ್ ಜಾಯ್ ಜಲಲ್ ತಶಿ ಶೇಪ ರಣ್ಸುನು ತದನಂತರ ಬಾಯಿಡ್ದಕ್ಕ ಸಿಮೆಂಟ ಅಂತಕ್ಕ ಸ್ಟ್ರಕ್ಚರ್ ಆಚೆ ಕಷಿ ಡಿಸೈನ್ ಯೋಕ ತ್ಯಾ ಡಿಸೈನ್ ಪುರ ಕೊಡ್ಚೆ ಪ್ಲಸ್ ತಜ್ಜಿ ಶೇಪ್ ತಜ್ಜಿ ಭಂಗಿ ಯಾ ಪುರ ಕಷ್ಯ ತ್ಯಾ ತಾಳಮಾನ ಪ್ರಕಾರ ತ ಪ್ರಪೋರ್ಷನೇಟ್ ಕಷಿ ಯೋಕ ಮುನ್ಪುಳು ಅಂತ ಮಾರ್ಕಿಂಗ್ ಏನ್ ತ್ಯಾ ಪುರ ಕೋರ್ನು ತಶಿ ಏಕೇಕ್ ಏಕೇಕ್ ಕಾಮ

ಮಾಕ ಏಕ್ ಏಕ್ ನಮ್ಮನೆ ಪ್ರೊಸೆಸಸ್. ಬಟ್ ಪೂರಾ ಕೈ ಫಸ್ಟ್ ಮೆಥಡ್ ಎಕ್ಕ ಚಿಕ್ಕ ಸಮಯ ಡ್ರಾಯಿಂಗ್. ಡ್ರಾಯಿಂಗ್ ಮಾತ್ರ ತುಗೆಲ್ ಮನ ಅಂತೂ ತಿ ಮೂರ್ತಿ ಕಶ್ಯ ಸಮಳ ತುಗೆಲ್ ಮನ ಅಂತೂ ಸುರೇ ಸುಖ ತಿ ತೆ ಮನ ಅಂತಕ್ ಮೂರ್ತಿ ಅಸಲ ಮಾತ್ರ ತೂ ತೆ ಕಾಮ ಜತ್ತ ಅನೇಕ ಸಮನ್ ಮಳರಿ ಆಮಿ ತೆ ಮೂರ್ತಿ ಕೋರ್ಕಾಮನ್ ಜಲ ಫಸ್ಟ್ ಏಕ ಮಧ್ಯ ಸೂತ್ರ ಗಲೋಕ ತೆ ತೈದಕ್ಕೂ ನಮ್ಮ ಡಿವೈಡರ್ ದೋರ್ನು ತಜ್ಜೆ ಕಂಪ್ಲೀಟ್ ಆಯಾಚೆ ಆಕಾರಾಚೆ ತಾಳ ಮಾನ ಅಥ ಉದಾಹರಣೆಕ ಏಕ್ ದಾ ರಾಮಾಲ್ ಮೂರ್ತಿ ಕೋರ್ಕಾಮಂಜಲ ದಶತಾಳ ರೀ ಅಮ್ಗೆಲ್ಲಂತೂ ತಾಳ ಮಾನ್ ಮನ ಮಳ ತಾಳ ಮನ್ ಮಳರಿ ಪಂಚತಾಳ ಸಪ್ತತಾಳ ಅಷ್ಟತಾಳ ನವತಾಳ ದಶತಾಳ ತಶಿ ವಿಂಗಡಿಂಗಡ್ ತಾಳಸ ಏಕೇಕ್ ಮೂರ್ತಿ ಕತ ಹನುಮಂತು ತುಂಬಿ ಪೊಳ್ಳ ನಶಪುರ ಸ್ವಲ್ಪ ಗುಡೋಜಾವನು ಗುಳ್ಗುಳಿ ಅಸ್ತ ಗಣಪತಿ ಸಮಾಜ ಗುಡಿಯಸನು ಥುರಿಯಸ್ತ ಮಂತನ್ ಗಣಪತಿ ಪಂಚತಾಳ ರೇ ಗಣಪತಿ ಕಡ್ತಾಚಿ ಸಪ್ತತಾಳ ರೇ ಹನುಮಂತ ಕಡ್ತಾಚಿ ತಶಿ ಏಕ್ ಮನುಷ್ಯ ದಿಗು ಅಸ್ತ ಅದು ಗುಮೋಟ ಅನುಪುರ ದಶತಾಳರ್ ಕಡ್ತಾ ಇತ್ತ ಮಳತ ಸಮ ಅಜಾನುಭಾವು ತಶಿಚಿ ರಾಮು ಪ್ರಪೋರ್ಷನೇಟ್ ಪಳೆತನ ಏಕ

0: ಅವನು ದೇವಸ್ಥಾನ ಕಟ್ತಾಜಿ. ಕೆಲವು ದೇವಸ್ಥಾನ ಸಂಜೆ ಅವನು ಮೂರ್ತಿ ಕೋರ್ಕ ಜತ್ತ ತಷ್ಟೇ ಆಯಾ ಪ್ರಕಾರ ಈಗ ದೇವಸ್ಥಾನ ಜತ್ತಾನ ತೈ ಆಟೋಮೆಟಿಕ್ ಜವನು ತೆ ಸೌಂದರ್ಯ ತೆ ದೇವಸ್ಥಾನ ಅಂತೂ ಎತ್ತಾನ ಜನಕ್ಕೆ ಅಟ್ರಾಕ್ಷನ್ ಜತ್ತ ಅಟ್ರಾಕ್ಷನ್ ಜಲಲ್ ಪೆಟ್ಟಾಗ್ತೆ ಭಾವನ್ ತೈ ವ್ಯಕ್ತ ಜತ್ತ ತೆ ಭಾವನ್ ವ್ಯಕ್ತ ಜಲ್ತನ್ನು ಮಾತ್ರ ತುಮ್ಕ ಸಾಧನ ಕರ್ತಲೆ ಅನೇಕ ಕೋಣಕ್ಕೆ ಹಾಕ್ಲಾಕ ಆಧ್ಯಾತ್ಮ ಸಾಧನ ಕರ್ತಲ್ಯಾಕ ಅನಿ ಐಲ್ ಜನಕ್ಕ ತಂಗೆಲ್ ತೇಯಕ್ ಸಿದ್ಧ ಜತ್ತ
1: ಎನರ್ಜಿ ಯೋಕಾ ಮುಂಜಲರಿ ಶಿಲ್ಪಕಲೆಲ್ದಕ್ಕೂ
0: ಸಾಧ್ಯತೆ
1: ತಶಿಚಿ ಸದಾಶಿವ ಮೊಮ್ಮಕ್ಕ ಪ್ರಶಸ್ತಿ ಪುರಸ್ಕಾರ ಗೌರವ ಮಸ್ತ್ ಮೇಳಲಸ ಜನಾಲ್ ಮೋಗ್ ಸಂಪಾದನ್ ಕೆಲಲಸ್ ತುಂಬಿ ಹಜ್ ಬಗ್ಗೆ ತುಂಬಿ ಲೈಕ್ ಅನುಭವ ಸಂಗೀತವ
0: ಪ್ರಶಸ್ತಿ ಮುನ್ಮಳ ಕಶ ಮುನ್ಮಳರಿ ಅಮ್ಮಿ ಕೆಲಲ್ ಕಾಮ ಗುರುತಿಸುನು ತನೇ ದಿಲ್ಲಲ್ ಕೆಲವು ಪ್ರಶಸ್ತಿ ಅಸ್ತ ಕೆಲವು ಕಡೆನ ಅತ್ತ ಪುರಕಶಲ ಮುಳ ಅಪ್ಲೈ ಕೋರ್ಕಲ್ಲ ಅತ್ತ ದಿವಸ ಅಂತ ಕಶಸ್ ಮುನ್ಮಳರಿ ಅಮ್ಮಿ ಸೊದೂನು ಚುಕ ತಸಲ್ ಪರಿಸ್ಥಿತಿ ಅವನು ರಬ್ಲೆ ಬಟ್ ಆ್ಯಕ್ಚುವಲಿ ಕಶ ಮುನ್ಮಳರಿ ಅಮ್ಮಿ ಅಮ್ಕ ಸೊದೂಂದಿಲ್ಲ ಚಾಂಗಸಿಲ್ಲ ಅಮ್ಮನ ಅಮ್ಗೆಲ್ಲ ಅಭಿಪ್ರಾಯ ಬಟ್ ಆಯ್ತು ದಿವಸ ಅತ್ತ ಶಿವಚ್ಚ ನಮಗಿರ್ ಕೆಲವು ವ್ಯಾಪಾರ ಟೈಪ್ ರಬ್ಲ ಪ್ರಶಸ್ತಿ ಮುನ್ಮಳರಿ ತುಮ್ ಫೋನ್ ಎತ್ತ ಕೆಲವು ಜನಲು ಏನು ಪ್ರಶಸ್ತಿ ಅಸ್ತಕ್ಕೆ ಅಪ್ಲೈ ಕರ ಇತ್ಲ ದುಡ್ಡು ದೀಯ ಅತಿಲ್ ದುಡ್ಡು ದೀಯ ಅಮ್ಮ ಮೆಗ್ಯಲ್ ಪ್ರಕಾರ ಕಶ ಮುನ್ಮಳರಿ ಕೆಲಲ್ ಸಾಧನೆ ಕೇಕ ಸೊದೂನು ದಿಲ್ಲರಿ ಉತ್ತಮ ಅಮ್ಮನ ಮೇಲೆ ಅಭಿಪ್ರಾಯ ಶಾನ್ ಯಾಪಂತ ಮಕ್ಕ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿನ ಶಿಲ್ಪಶ್ರೀ ಅವಾರ್ಡ್ ಇಲ್ಲ ತಂಡಿ ತೀನ್ ಟರ್ಮದಕ್ಕೂ ತಂಗೆಲ್ ಅಧ್ಯಕ್ಷ ಏನು ಅಮ್ಗೆಲ್ ಹಂಗೆ ಇನ್ಸ್ಪೆಕ್ಷನ್ ಕೋರ್ನು ಅಮ್ಮಿ ಕಾಮ್ ಕಂಚಿ ಫೀಲ್ಡ್ ಅಂತ ಕಾಮ್ ಕರ್ತತೆ ಆ ಫೀಲ್ಡ್ ಅಂತ ಪ್ರತ್ಯೇಕ ಕಡೆ ತನ್ನ ತಂಗೆಲ ವಿಂಗಡದ ನಿರ್ದೇಶಕ ಸತ್ ತಂಗೆಲಂತೂ ತನ್ನ ಪೂರ ಏವು ನಮ್ಗೆಲ್ಲ ಕಾಮ್ ಪೋಳೋನು ತೆ ಕಾಮ್ ತನ್ನ ಇನ್ಸ್ಪೆಕ್ಷನ್ ಕೋರ್ನು ತಜ್ ವೈರಿ ಅಮ್ಕತೆ ಶಿಲ್ಪಶ್ರೀ ಪ್ರಶಸ್ತಿ ತನ್ನಿ ದಿಲ್ಲ ಭಾರಿ ಖುಷಿಯಸ್
1: ಶಿಲ್ಪಶ್ರೀ ಪ್ರಶಸ್ತಿ ಮೇಳ್ಜಲ್ಲ ಹ್ಯಾವರ್ಸ್ ತುಮಕೂ ಮೇಳಲ್ಲ ಸರ್ ತಕ್ಕಮ್ಮಿ ಅಭಿನಂದನ್ ಸಂಗ್ತಾ ಸಚ್ಮಮ್ಮ ತಶೀಚಿ ಯಾ ಪೂರ ಪ್ರಶಸ್ತಿ ಗೆವಚ ಅಶಪುರ ಅಥವಾ ತುಮ್ಗೆ ಇತ್ಲು ವರ್ಷಾಚೆ ಕಾಮ್ ಕೊರ್ಚಕ್ ಮುಖ್ಯ ತುಮ್ಕೆ ಬ್ಯಾಕ್ ಬೋನ್ ಸಪೋರ್ಟ್ ಪುಣೆ ಕಸ್ತ ತೆ ಕುಟುಂಬಾಚೆ ಸಹಕಾರ ಮುಖ್ಯ ಜೌನ್ ಅಸ್ತ ತುಮ್ಕ ತುಮ್ಗೆ ಕುಟುಂಬ ಸಹಕಾರ ಕಶ್ ಮೇಳ್ಳ ಮುಂಡ್ ಸಂಗೀತ
0: ತೆನ್ ಸಂಗ್ಲ ಫಸ್ಟ್ 1995 ತುಮಿಗೆಲ್ಲ ಅಣ್ಣ ಗೆಲ್ಲ ಕೂಡ್ಲೆ ಮಿಗೆಲೆ ಅನ್ನಲ್ ಬೈಣಿಲೆ ದೊಗ್ ಜನ ಚರಡು ವಶಲೇಜಿ ತಾನು ನಿಮಗೆಲ್ಲ ಅನ್ನ ಒಟ್ಟು ಸ್ವಲ್ಪ ಕಾಮ್ ಕಡ್ತಾಶಿ ಜನಾರ್ದನ್ ಕಿಣಿಯನಿ ಲಕ್ಷ್ಮಿ ಮಿಟಲ್ ಕಿಣಿ ಮುನ್ನು ತನ್ನಿ ಮಕ್ಕ ಯಾ ಫೀಲ್ಡ್ ಅಂತ ಯೋಚಾಕ ಪ್ಲಸ್ ಮೇಗಲ ಅಣ್ಣ ತನ್ನಿ ಫಸ್ಟ್ ಮಕ್ಕ ಸಹಕಾರದಿಲ್ಲ ಪ್ಲಸ್ ಗೌಂತುಲ್ಯಾನ ಮಸ್ತ್ ರೀತಿರಿ ತೂ ಯಾ ಫೀಲ್ಡ್ ಸೋಣ ವಚ್ಚನ ಅಜ್ಜ ಮುನು ಕೆಲ ನಿಮ್ತಿನ ಆವ ಯಾ ಕ್ಷೇತ್ರ ಯೋಚಾಕ ಸಹಕಾರದಿಲ್ಲ ಪ್ಲಸ್ ಖಾಲಿ ಬೈತುಲಲ್ಲ ಯಾಕ್ಲೆಪ್ಪ ಅವನ ಅಮ್ಗೆಲ್ ಗರ್ಕಡ್ಚೆ ಮೇಗಲ ಅಮ್ಮ ಮೇಗಲ ಅಕ್ಕ ಮೇಗಲ ಬಾಯಿಲ ಮೇನ್ ಜಾವನು ಪೂರ ಜಾಕೆ ಮೇಗಲ್ ಬಾಯಿಲ ನಿಮಗೆಲ್ ದೂವ ತಂಗೆಲ್ ಸಹಕಾರ ಜವುಕ ಈತ ಮುನ್ಮಳರಿ ಆಮಿ ಗ್ಲೋ ದಿವಸ ಯಾ ಫೀಲ್ಡ್ ಅಂತೂ ಬಾಯಿರಿ ಬೋನಸ್
1: ಖಂಡಿತ
0: ಅದ ಈ ಕ್ವಾರ್ಡ್ರ್ ಇಲ್ಲ ಮುನ್ಮಳ ಆಮಿ ಬಾಯಿರ ಹೋಚುಕ ತೈ ಹೋಚುನು ದೊಂದೊಂದು ತಿಂದಿನ ದಿವಸ ರಬ್ಬುಕ ಪ್ಲಸ್ ಏಕ ದೇವಸ್ಥಾನ ಮಳೆ ಏಕ್ ವರ್ಷ ದೋನ್ ವರ್ಷ ಹೊತ್ತ ತೈ ತತ್ತಾಳು ತತ್ತಾಳು ಹೋಚುಕ ಮಂತ ನಮಗೆ ಗರ್ಕಡಸನಾಜಿ ಗರ್ಕಡ ನಾತಿಲ್ ತನ್ನ ತ್ಯಾಂಚ ಗರ್ಕಡ ಚಲ ಸಹಕಾರು ಅಮ್ಕು ಮಸ್ತ್ ಜಾವ ಕಾಯಲ್ ಪಡ್ತ ತಶ ಅವನು ಯಾ ಸಗ್ಲೇ ಕಾಮ ಹಾಕ ಮಕ ಗರ್ಕಡ ಚಾಲೆ ಗೌಂತೂಲ್ ಅಲ್ಪರ ಮಸ್ತ್ ಸಹಕಾರ ಮೇಳ
1: ಮಮ ತಶೀಚಿ ಅತ್ತಾಚ ಯುವ ಜನಾಂಕ ಸನಸ ತನ್ನಿ ಶಿಲ್ಪಕಲೆ ಯೋಚ ಜಲರಿ ತಂಕ ಮಲ್ಗಡ್ ಜಾವನು ತುಂಬಿ ತುಂಬಿ ಲೈಕ್ ಅನುಭವ ಉತ್ತರ ತಶೀಚಿ ಆಕಾಶವಾಣಿ ಶೋತೃವರ್ಗಾಂಕ ತುಂಬಿ ಕಸನ್ ಸಂಗುಕ ಆಶ್ ಪಾವತಾಚಿ
0: ಅಮ್ಗೆಲ್ ಜಿ ಎಸ್ ಬಿ ಸಮಾಜ ಅಂತು ಫಸ್ಟ್ ಜಾವನ್ ಸಂಚ ಮುಂಜಲರಿ ಎಟ್ ಪ್ರೆಸೆಂಟ್ ಪೊಸಿಷನ್ ರೀ ಅತ್ತ ಅಮ್ಗೆಲ್ಲ ಅಂಚೆಗೆಲ್ಲಂತೂ ದೊಗ್ಗಜಾಣ ಶಿಲ್ಪೇಶ್
1: ಓಹೋ
0: ಏಕ ಕರ್ಕಳ ಅಂತೂ ತುಂಬ ಗೊತ್ತಶಪುರ ಫೇಮಸ್ ರೇಂಜಾಳ ಗೋಪಾಲಕೃಷ್ಣ ಶೆಣೈ ತಂಗೆಲ್ ಫ್ಯಾಮಿಲಿ ಇಚೆ ಅನೇಕ ಅಮ್ಗೆಲ್ ಫ್ಯಾಮಿಲಿ ಇಚೆ ಬಸ್ತಿ ಅಮ್ಗೆಲ್ ಫ್ಯಾಮಿಲಿ ಇಚೆ ಧೋನಿ ಮಗಿರಿ ಪೂಡೆ ಗಾಯ್ತೊಂಡೆ ಫ್ಯಾಮಿಲಿ ಮುಣು ಏಕ ಅಶಿಲೆ ಮುಣು ಅವ ಐಕಲ್ಲ ತನೆಯ ಶಿಲ್ಪಕಲೆ ಅಂತ ಫಸ್ಟ್ ಅಶಿಲಿಚಿ ಮುಣದ ಅವ ಐಕಲ್ಲ ತಶಿ ಅತ್ತ ಫೀಲ್ಡ್ ಅಂತ ಶೇ ದೊಗ್ಗಜಾಣ ಅಂಚಿಗೆಲ್ಲ ಅಂತೂ ಅಚ್ಚೆ ದಿವಸ ಅಂತೂ ಯಾ ಕೆಲವು ಜನ ಮನ ಅಂತ ಕಶಸ್ ಮಳರಿ ಅವ ಫಸ್ಟ್ ಕಾಮ್ ಕರ್ತಾನೆ ಮೇಗೆಲ್ಲ ಏಕ್ ದೊಗ್ತಾಗ ಜನ್ಮ ಕಸ ಮಾರ ಮತ್ತಿ ಚಿಲ್ಡೂಚಿ ಮತ್ತಿಯರ್ ನಂಚೆ ಮುನ್ ಮಂತಾನೆ ಕಸ ಏಕ್ ನಮೋನೆ ತೇವ ಯಾ ಮುನ್ ಕೆಲವು ಜನಾಲೆ ಅಭಿಪ್ರಾಯ ಬಟ್ ತೇ ಕಾಮ್ ಕರ್ತಾನೆ ಮೆಳ್ಚೇಕ ಖುಷಿ ಬಟ್ ತೇ ಜನಾನ ತುಕ ಗುರುತಿಸುವಿಕೆ ಅತ ತುಕ ಫಾರ್ ಎಕ್ಸಾಂಪಲ್ ಮುಂಚೆ ಮುಂಜಲ್ಲ ರೀ ಅತ ಸಗಳೇ ಆಮೇಲೆ ದೇಶ ಅಂತೂ ರಾಮಾಲ್ ಮೂರ್ತಿ ಅರುಣ ಯೋಗಿರ ಜನಕ್ಕೆ ಅಲ್ಲೇ ಆಗಿ ತಕ್ಕ ಕಿಟ್ಲೆ ನಮ್ಮನೆ ಹೆಚ್ಚೆ ಏಕ ಜನ ರೆಸ್ಪೆಕ್ಟ್ ಇತ್ತಾಚಿ ಮುನು ಯಾ ಕ್ಷೇತ್ರ ಅಂತ ತಕ್ಕ ಮಾತು ಕಳತ್ತೆ ತಶೀಚಿ ತೆ ಜನ ಅಂತ ತಂಕ ದಿವಚಿ ಏಕ ರೆಸ್ಪೆಕ್ಟ್ ಸ್ಪಳ ಮೂಗು ಗೌರವಸ್ಪಳ ತೆ ಮೆಳ್ತಾನ ಮಾತ ತೇತ ಜಾನಂದ ಮೆಳ್ಚೆ तुमगेलंतू कले कोणाल अंतस म्हण केन्नाय कोणाकय सांगू जायना. एक सांचेरडू आज आम्ही टी व्हीर पळोवच्या पुरोचे एक सांसान चेरडू वालंतू

0: ಆಕಾಶವಾಣಿ ಮಂಗಳೂರು, ಸಮಯ 5:30.
1: ರೀಡ್ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಮನ್ನಾ ಡೇ ಅವರು ಹಾಡಿರುವ ದೇಖಾ ಕಬೀರ್ ರೋಯಾ ಚಿತ್ರದ ಗೀತೆ, ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮದನ್ ಮೋಹನ್.

ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಹಾಡಿರುವ ಶಾಗಿರ್ದ್ ಚಿತ್ರದ ಗೀತೆ. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಸಂಗೀತ ನೀಡಿರುವ ಗೈಡ್ ಚಿತ್ರದ ಗೀತೆ, ಹಾಡಿದ್ದಾರೆ ಮೊಹಮ್ಮದ್ ರಫಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರ ಮಿಸ್ಟರ್ ಆಶಿಕ್. ಕುಮಾರ್ ಸಾನು ಹಾಡಿರುವ ಈ ಗೀತೆಯ ರಚನೆ ಇಂದಿವರ್ ಅವರದು. ಸಂಗೀತ ಜತಿನ್ ಲಲಿತ್.

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಬಾಜಿಗರ್ ಚಿತ್ರದ ಗೀತೆ, ಸಾಹಿತ್ಯ ನವಾಬ್ ಆರ್ಜು, ಸಂಗೀತ ಅನು ಮಲ್ಲಿಕ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಅಡಿಕೆ ತೋಟದ ಹಸಿರ ಹಂದರದಲ್ಲಿ ಸಹಕಾರದ ಹೊಸ ಭಾಷ್ಯ ಬರೆದ ಚೇತನ, ರೈತ ಮನದ ಸ್ಪಂದನ, ಕೃಷಿ ಲೋಕದ ಚಂದನ, ಕ್ಯಾಂಪ್ಕೊ ಸಂಸ್ಥೆಯ ಸಾರಥ್ಯವನ್ನು ಮುನ್ನಡೆಸುತ್ತಿರುವ ಧೀಮಂತ ನಾಯಕ ಎಸ್.ಆರ್. ಸತೀಶ್ ಚಂದ್ರ.
2: ನಾವು 260 ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸರ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. 15-20 ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಪದರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು.
1: ಕೃಷಿ ಲೋಕದ ಸವಾಲುಗಳು, ಸಹಕಾರಿ ರಂಗದ ಸಾಧನೆಗಳು ಮತ್ತು ಕ್ಯಾಂಪ್ಕೊ ಸಂಸ್ಥೆಯ ಭವಿಷ್ಯದ ದೃಷ್ಟಿಕೋನದ ಕುರಿತು ಮುಕ್ತ ಸಂವಾದ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಆಕಾಶವಾಣಿ ಮಂಗಳೂರು ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ ವಾಣಿ, ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವದ ಕುರಿತು ಕಡಬದ ಬಿಜು ಮ್ಯಾಥ್ಯೂ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರಕಾರ. 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳು, 8:30 ಚಾವಡಿ ಕಟ್ಟೆ ವಾರದ ಪಟ್ಟಾಂಗ, 9:15 ಸ್ಪಾಟ್ಲೈಟ್, 9:30 ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ, ವಿಷಯ ಯುವಶಕ್ತಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ, 6:30 ಚಿಂತನ ಆರ್.ಎಂ. ಶರ್ಮಾ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಮುಕುಂದ್, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, ಯಶವಂತ್ ಹಳಿಬಂಡಿ ಸಂಗೀತ ಕಟ್ಟಿ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರಾಯೋಜಿತ ಕಾರ್ಯಕ್ರಮ. ಅತಿಥಿ ಎಸ್.ಆರ್. ಸತೀಶ್ ಚಂದ್ರ, ಕ್ಯಾಂಪ್ಕೊ ಅಧ್ಯಕ್ಷರು. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಸುಗಮ ಸಂಗೀತ, ವೆಂಕಟೇಶ್ ಗೋಟ್ಕಿಂಡಿ, ಎಂ ರಾಘವೇಂದ್ರ, ಬಿಆರ್ ಸುರೇಖ ಹಾಡಿರುವ ಭಾವಗೀತೆಗಳು, 9:20 ಕನ್ನಡ ಚಿತ್ರಗೀತೆಗಳು, 10:00 ಬಾಲವೃಂದ ಬಂಟ್ವ.

0: ತಾಲೂಕು ಕುಜಿಲಬೆಟ್ಟು ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾ ಕಾಲಕ್ಷೇಪ. ಪ್ರಸಂಗ ಸತ್ಸಂಗದ ಮಹಿಮೆ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ಶಿಕ್ಷಣ ಅಂದು ಇಂದು, ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ. ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯಭಾಸ್ಕರ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಹಾರ್ಮೋನ್ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ. ಎಸ್ ಶಂಕರ್ ಹಾಡಿರುವ ಭಕ್ತಿಗೀತೆಗಳು. 1:30 ಚಕೋರಿ. ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಲೋಕಾಮುದ್ರಾ. ರಚನೆ ಡಾಕ್ಟರ್ ಬಿಆರ್ ಕವಿತಾ ರೈ. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ. ಮಳೆ ಕೊಯ್ಲು ಮತ್ತು ಪರಿಸರ ಸಂರಕ್ಷಣೆ, ಈ ಕುರಿತು ಮಾರ್ಕ್ ಶೇರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿ ಸುಮಾ ಆರ್ ಮಿತ್ರ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆ. 6:50 ಪುತ್ತಿಗೆ ರಘುರಾಮ ಹೊಳ್ಳ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು. ಪ್ರಸಂಗ ಪಂಚವಟಿ. 7:45 ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಕೇಂದ್ರ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ವಂಚಿತರಿಗೆ ಆದ್ಯತೆ. ಕೇಳುಗರೆ, ಯುವ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. Prime Minister Narendra Modi today chaired a meeting with members of the PM Economic Advisory Council. The Prime Minister and the EAC discussed various ideas and measures to further boost India's economic growth in times of global turmoil. In a social media post, the Prime Minister said they deliberated on a wide range of issues relating to India's economic transformation and long-term development priorities. They also shared perspectives on adding more momentum to the reforms journey and ensuring ease of living as well as ease of doing business. The centre has introduced standard pack sizes for edible oils under the legal metrology framework, bringing greater transparency and uniformity to the marketplace. The Ministry of Consumer Affairs, Food and Public Distribution said, under the revised rules, standard pack sizes have been prescribed for major edible oils, including palm oil, palmoline, soya bean, sunflower, mustard, groundnut, sesame oil, rice bran, cottonseed and corn oil. The approved pack sizes are 200 grams, 500 grams, 1 to 5 kilogram, 15 kilogram and 20 kilogram. In Madhya Pradesh, both the BJP candidates, Party National General Secretary Tarun Chugh and Rajneesh Agarwal, filed their nominations for the Rajya Sabha elections today. The nomination papers were submitted before the returning officer at the Bhopal Assembly. Senior party leaders, Chief Minister Dr. Mohan Yadav, BJP State President Hemant Khandelwal and Minister Kailash Vijayvargiya were among those present on the occasion. The Congress has fielded former Mansoor MP Meenakshi Natarajan as its candidate. The last date for filing of nominations for 3 Rajya Sabha seats from Madhya Pradesh is the 8th of June. External Affairs Minister Dr. S. Jaishankar will hold talks with Nepal Foreign Affairs Minister Shishir Khanal in New Delhi this evening. The Foreign Affairs Ministry of Nepal said during the meeting both sides will discuss

0: ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈಃ ಸಹ ಏಕಸ್ಯಾಃ ಸಭಾಯಾಃ ಅಧ್ಯಕ್ಷತಾ ಕೃತಾ. ಭಾರತಸ್ಯ ಆರ್ಥಿಕ ಪರಿವರ್ತನಸ್ಯ ದೀರ್ಘಕಾಲಿಕ ವಿಕಾಸ ಪ್ರಾಥಮಿಕತಾನಾಂ ವಿಷಯೇಷು ಚ ವಿಸ್ತೃತಾಃ ವಿಷಯಾಃ ಚರ್ಚಿತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅದ್ಯ ಸಾಯಂಕಾಲೆ ನವದಿಲ್ಲ್ಯಾಂ ನೇಪಾಲದೇಶಸ್ಯ ವಿದೇಶಮಂತ್ರಿಣಾ ಶಿಶಿರ ಖನಾಲ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಪಂಜಾಬರಾಜ್ಯೆ ಅದ್ಯ ಪ್ರಾತಃ ಫಿರೋಜಪುರ ಫಾಜಿಲ್ಕಾ ಮಾರ್ಗೇ ವಾಹನ ಟ್ರಕ್ ಯಾನಯೋಃ ಸಹ ಸಂಘಟ್ಟೆ ನ್ಯೂನಾತಿನ್ಯೂನಂ 9 ಮೃತಾಃ. CBSE ಇತ್ಯನೇನ ಅಂಕಾನಾಂ ಸತ್ಯಾಪನಾಯ ಪುನರ್ಮೂಲ್ಯಾಂಕನಾಯ ಚ ಆವೇದನ ಪತ್ರಾಣಾಂ ಪ್ರಸ್ತುತೀಕರಣಸ್ಯ ಅಂತಿಮಾ ತಿಥಿಃ ಶ್ವಃ ಪರ್ಯಂತಂ ವಿಸ್ತಾರಿತಾ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ಸೂರ್ಯಕುಮಾರ ಯಾದವಸ್ಯ ಸ್ಥಾನೆ ಶ್ರೇಯಸ ಅಯ್ಯರಃ ಭಾರತೀಯ ದಲಸ್ಯ ನೂತನಃ T20 ಅಂತಾರಾಷ್ಟ್ರೀಯ ದಲಸ್ಯ ನಾಯಕಃ ನಿಯುಕ್ತಃ. ವೈಭವಃ ಸೂರ್ಯವಂಶಿ ಚ ಪ್ರಥಮಂ ವಾರಂ ದಲೆ ಸಮಾವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಅದ್ಯ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈಃ ಸಾಕಂ ವಿಹಿತೋಪವೇಶನಸ್ಯ ಅಧ್ಯಕ್ಷತಾ ವಿಹಿತಾ. ಉಪವೇಶನೆ ಪರಿಷದೀಯ ಸದಸ್ಯಾಃ ಪ್ರಧಾನಮಂತ್ರಿ ತಥಾ ಚ ಭಾರತಸ್ಯ ಆರ್ಥಿಕ ವೃದ್ಧಿ ಉನ್ನೇತುಂ ಸದಸ್ಯೈಃ ಸಹ ವಿಭಿನ್ನ ವಿಚಾರಾಣಾಂ ಉಪಾಯಾನಾಂ ಚ ವಿಷಯೆ ಚರ್ಚಿತಾಃ. ಜೀವನಸ್ತರೆ ವ್ಯಾಪಾರೆ ಚ ಸುಗಮತಾಂ ಆನೇತುಂ ಅಪಿ ವಿಚಾರ ವಿಮರ್ಶಃ ಸಂಜಾತಃ. ಸದಸ್ಯೈಃ ಪಶ್ಚಿಮೇಷ್ಯಾ ಸಂಘರ್ಷೇ ಭಾರತ ವಿಶ್ವೆ ಚ ಪರಿಲಕ್ಷಿತಾನಾಂ ಪ್ರಭಾವಾನಾಂ ಆಕಲನ ವಿಷಯೇಪಿ ಸಂಭಾಷಣಂ ವಿಹಿತಂ. ಸಾಮಾಜಿಕಾಂತರಜಾಲೀಯೇ ಸಂದೇಶೆ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಭಾರತೀಯ ಅರ್ಥವ್ಯವಸ್ಥಾಯಾಃ ಸಂರಚನಾಂ ದೀರ್ಘಕಾಲಿಕ ವಿಕಾಸ ಪ್ರಾಥಮಿಕತಾಂ ಸಂಬದ್ಧ ಪ್ರಕರಣಾನಾಂ ವಿಷಯೆ ಭಾರತಂ ದ್ರುತಗತ್ಯಾ ಅಗ್ರೆ ಸರತಿ. ಪ್ರಧಾನಮಂತ್ರಿಣಾ ವಿವಿಧೇಷು ವಿಷಯೇಷು ಸ್ವವಿಚಾರಾಃ ಪ್ರಕಟಿತಾಃ.

0: ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 9 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ ಸಂಖ್ಯೆ 0824 ಮೊಬೈಲ್ ಸಂಖ್ಯೆ 8277038000 ಕರೆ ಮಾಡಬೇಕಾದ ದಿನ ಜೂನ್ 9 ಮಂಗಳವಾರ 11:30 12:30 ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ

ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
5: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
4: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
5: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
4: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
5: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
4: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
5: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
4: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
5: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
4: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ

0: ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ದಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಒಟ್ಟು 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
1: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಹಿಂದಿನ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಓದ್ತಕ್ಕಂಥ ಮಕ್ಕಳು ಬರೀ ಬೆಂಗಳೂರವರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದರೆ ಇಲ್ಲಿ ಓದೋಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
0: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4 ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7 ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8 ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3 ರ್ಯಾಂಕ್, ರಿಷಿಕಾ ಕೆಎಸ್ 4 ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9 ರ್ಯಾಂಕ್ ಲಭಿಸಿದೆ. ರಿಷಭ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8 ರ್ಯಾಂಕ್, ದೀಕ್ಷಾ ಶೆಣೆ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6 ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10 ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತ ಹಾಗೂ ಶೈಲೇಂದ್ರ ಕುಶ್ವಾಹ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದೆ.

0: ಇದ್ದು ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ಉಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಡಬ ತಾಲೂಕಿನ ಬಿಜು ಮ್ಯಾಥ್ಯೂ ಅವರ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ.
3: ರೈತ ಬಾಂಧವರೇ ನಮಸ್ಕಾರ. ಈಗ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ನಿವಾಸಿಯಾಗಿರುವಂತಹ ಬಿಜು ಮ್ಯಾಥ್ಯೂ ಅವರು. ಪೀಠೋಪಕರಣಗಳ ಬೃಹತ್ ಉದ್ಯಮವನ್ನು ಹೊಂದಿರುವ ಬಿಜು ಮ್ಯಾಥ್ಯೂ ಅಷ್ಟೇ ದೊಡ್ಡ ಪ್ರಮಾಣದ ಡ್ರ್ಯಾಗನ್ ಬೆಳೆಗಾರರು ಕೂಡ ಹೌದು. ಕಡಬದ ತಮ್ಮ ಮನೆ ಸಮೀಪ ಸುಮಾರು 1.5 ಎಕರೆ ಪ್ರದೇಶದಲ್ಲಿ ನಿಯಮಿತ ರೀತಿಯಲ್ಲಿ ಡ್ರ್ಯಾಗನ್ ಕೃಷಿ ಬೆಳೆಯುತ್ತಾರೆ, ಕೈಯಾರೆ ದುಡಿಯುತ್ತಾರೆ, ಅಗತ್ಯಕ್ಕೆ ಮಾತ್ರ ಕೆಲಸಕ್ಕೆ ಇತರರ ಸಹಾಯ ಪಡೆಯುತ್ತಾರೆ. ಕೃಷಿಯ ಮೇಲಿನ ಅನನ್ಯ ಪ್ರೀತಿ, ತುಂಬು ಉತ್ಸಾಹ ಹಾಗೂ ಗಳಿಸಿದ ಅಪಾರ ಅನುಭವದ ಮೂಸೆಯಲ್ಲಿ ಮೂಡಿ ಬಂದಂತಹ ಅವರ ಮಾತುಗಳಿಗೆ ಕಿವಿಯಾಗೋಣ ಬನ್ನಿ. ನಮಸ್ಕಾರ ಬಿಜು ಮ್ಯಾಥ್ಯೂ ಅವರೇ.
4: ನಮಸ್ಕಾರ.
3: ಡ್ರ್ಯಾಗನ್ ಹೆಸರು ಒಂಚೂರು ಕರ್ಕಶ, ಹಣ್ಣು ಮೃದು ಮಧುರ, ಆಕರ್ಷಕವಾದ ಬಣ್ಣ ವಿನ್ಯಾಸ, ಒಂದು ಅರ್ಥದಲ್ಲಿ ಇದರ ಚಂದದ ಸಿಪ್ಪೆಯನ್ನು ಎಸೆಯಲು ಕೂಡ ಒಂದು ಚೂರು ಸಂಕಟ ಆಗುದಂತ ಉಂಟು ಅಲ್ವಾ?
4: ಹೌದು.
3: ಇನ್ನೊಂದು ಸಂಗತಿ, ಎಲ್ಲೆಡೆ ಪರಿಚಿತವಾಗಿರುವಂತಹ ಈ ಹಣ್ಣಿಗೆ ಕನ್ನಡದಲ್ಲಿ ಕಮಲದ ಹಣ್ಣು ಎಂಬ ಹೆಸರಿದೆ. ಸರಿ, ನೀವು ಯಾಕೆ ಈ ಡ್ರ್ಯಾಗನ್ ಹಣ್ಣಿಗೆ ಮಾರು ಹೋದಿರಿ ಸರ್?

0: ನಾನು ಒಂದು ಸಲ ತಿಂದು ನೋಡಿದ್ದೇನೆ. ತಿಂದು ನೋಡಿದ ಮೇಲೆ ನಾನು ಎನ್ಕ್ವೈರಿ ಮಾಡಿದ್ದೇನೆ. ಕೇರಳದಲ್ಲಿ ಒಂದೆರಡು ಕಡೆ ಆಗ್ತದೆ ಅಂತ ಹೇಳಿ ನಮಗೆ ಮೆಸೇಜ್ ಸಿಕ್ಕಿತ್ತು. ಆಗ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡುವಾಗ ಇದು ಒಂದು ಒಳ್ಳೆ ಕೃಷಿ ಮಾಡುವಾದರೆ ಭಾರಿ ಬೆನಿಫಿಟ್ ಇರುವ ಒಂದು ಕೃಷಿ ಅಂತ ಹೇಳಿ ನನಗೆ ಮೆಸೇಜ್ ಸಿಕ್ಕಿದೆ. ಮತ್ತು ನಾನು ಒಂದು ವರ್ಷ ತುಂಬ ಯೂಟ್ಯೂಬ್ ಚಾನಲ್ಗಳು ಅದು ಇದೆಲ್ಲ ನೋಡಿ ನೋಡಿ ನೋಡಿ ಅದು ಕೆಲವರ ಹತ್ರ ಕಾಲ್ ಮಾಡಿ ಕೇಳಿ ನಾನು ಅದು ಸ್ಟಡಿ ಮಾಡಿದ್ದೇನೆ. ಸ್ಟಡಿ ಮಾಡಿದ ನಂತರ ನನ್ನ ಒಂದೂವರೆ ಎಕರೆ ಜಾಗ ಇರುವುದು, ಹೀಗೆ ಕೃಷಿ ಮಾಡಬೇಕು ಅಂತೇಳಿ ನಾನೊಂದು ಆಲೋಚನೆ ಮಾಡಿ ಕೃಷಿಗೆ ಬಂದೆ.
1: ನಿಮ್ಮ ಮನೆ ಸಮೀಪ ಕೂಡ ಒಂದಷ್ಟು ಡ್ರ್ಯಾಗನ್?
0: ಸ್ವಲ್ಪ ಮನೆ ಸಮೀಪ ಒಂದು 25 ಕಂಬ ನೆಟ್ಟಿದ್ದೇನೆ. ವರಿ 6 ಮಂತ್ ಅಲ್ಲಿ ನನಗೆ ಯೀಲ್ಡಿಂಗ್ ಸ್ಟಾರ್ಟ್ ಆಯಿತು. ಅದು ನೋಡುವಾಗ ಖುಷಿ ಆಯಿತು. ಹಾಗೆ ಅದು ಮಾಡುವ ಫುಲ್ ಪ್ಲಾನ್ ತಂದೆ ಅವರಿಗೆ ಕೂಡ ಒಪ್ಪಿದ್ದೇನೆ.
1: ಹಾಗೆ ಕೃಷಿ ವಿಸ್ತಾರ ಆಯಿತು, ಡ್ರ್ಯಾಗನ್ ವಿಸ್ತಾರ ಆಯಿತು ಅಲ್ವಾ. ಮೊತ್ತ ಮೊದಲು ಗಿಡಗಳನ್ನು ಎಲ್ಲಿಂದ ಸಂಗ್ರಹಿಸಿದ್ರಿ, ಹೇಗೆ ತಂದ್ರಿ?
0: ನಾವು ಗಿಡ ಹಾಕುವಾಗ ಅದನ್ನ ಮೇನ್ ನೋಡಬೇಕಾದದ್ದು ನಮ್ಮ ಕ್ಲೈಮೇಟ್ ನೋಡಬೇಕು. ಈ ಸೇಮ್ ಕ್ಲೈಮೇಟಲ್ಲಿ ಇರುವ ಗಿಡ ತರಬೇಕು. ಈಗ ಬೆಂಗಳೂರು ಚಿತ್ರದುರ್ಗದಿಂದೆಲ್ಲ ಗಿಡ ತರುವರಿದ್ದಾರೆ. ಆ ಕ್ಲೈಮೇಟಿಂದ ಇಲ್ಲಿ ಬಂದರೆ ಈಲ್ಡಿಂಗ್ ಕಮ್ಮಿ ಆಗ್ತದೆ. ನಮ್ಮ ವೆದರ್ ಅಂತ ಹೇಳಿದ್ರೆ ಒಂದು ಕರಾವಳಿಯ ವೆದರ್, ಒಂದು 70 ಒಂದು 35 ಅಥವಾ 40 ತನಕ ಇರುವ ಏರಿಯಾದಲ್ಲಿ ಇರುವ ಗಿಡಗಳಾದರೆ ಉತ್ತಮ.
1: ಹಾಗಾಗಿ ನೀವು ಎಲ್ಲಿಂದ ತಂದ್ರಿ?
0: ನಾನೀಗ ಮಾರ್ತಾಂಡಂ ತಿರುವನಂತಪುರಮಿಂದ ತಂದಿದ್ದೇನೆ.
1: ಅಲ್ಲಿಯ ಹವಾಮಾನವು ನಮ್ಮ
0: ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿ ಇರ್ತದೆ.
1: ಹಾಗೆ ಅಲ್ಲಿಂದ ತಂದಾಯ್ತು. ತಂದು ಆಮೇಲೆ ಹೇಗೆ ಅದನ್ನು ಕಟ್ಟಿ?
0: ಆಮೇಲೆ ತಂದ ಮೇಲೆ ಇದು ತೊಟ್ಟೆಗೆ ಹಾಕುವಂತ ವಿಷಯ ಇಲ್ಲ. ಗಿಡಗಳು ತಂದ ಮೇಲೆ ಅದು ನಮಗೆ ಮಣ್ಣಿಗೆ ಹಾಕಬಹುದು.
1: ಈಗ ನೀವು ಅಲ್ಲಿಂದ ಗಿಡಗಳನ್ನು ತಂದ್ರಿ, ಎಷ್ಟು ವರ್ಷಕ್ಕೆ ಮೊದಲು ಇದು?
0: ಒಂದು 3 ಆಗಿದಷ್ಟೇ, 3 ಕೂಡ ಆಗ್ಲಿಲ್ಲ.
1: ಈಗ ಅದೇ ಗಿಡಗಳು ಬೆಳೀತಾ ಇವೆ?
0: ಹೌದು.
1: ಸರಿ, ಈಗ ಗಿಡಗಳನ್ನು ತಂದು ಅದರ ಮೊದಲಿನ ಕೆಲಸ ಏನು?
0: ಗಿಡಗಳು ತರೋದಕ್ಕೆ ಮುಂಚೆ ನಾವು ಕಂಬ ಗುಂಡಿಯಲ್ಲಿ ಹಾಕಬೇಕು.
1: ಇದಕ್ಕೆ ಕಂಬ ನೆಡೋದು ತುಂಬಾ ಮುಖ್ಯ ಅಂತ ನಾನು ಕೇಳಿದೆ.
0: ಕಂಬ ಮಿನಿಮಮ್ 1.5 ಫೀಟ್ ಹೈಟ್ ಬೇಕು. 1.5 ಫೀಟ್ ಗುಂಡಿಗೆ ಹಾಕಿ ಟೈಟ್ ಮಾಡಬೇಕು. ಲೂಸ್ ಮಣ್ಣಾದ್ರೆ 2 ಫೀಟ್ ಕೆಳಗೆ ಹೋದ್ರೂ ತೊಂದರೆ ಇಲ್ಲ. ಮಿನಿಮಮ್ 1.5 ಫೀಟ್ ಗುಂಡಿಯಲ್ಲಿ ಇರಬೇಕು. ಫಸ್ಟ್ ಕೆಲಸ ಕಂಬ ನೆಡೋದು.
1: ಯಾವ ಜಾತಿಯ ಕಂಬ ಅಂದ್ರೆ ಸಿಮೆಂಟ್ ಮರ?
0: ಸಿಮೆಂಟ್ ಕಂಬ. ಇದು ಈ ಗಿಡಕ್ಕೆ 1.25 ಮೇಲೆ ಆಯಿಸಿರುವಂತದ್ದು, ಅದಕ್ಕೆ ಮರದ ಕಂಬ ಆಗುದಿಲ್ಲ. ಮರದ ಕಂಬ 10 ಅಥವಾ 5 ಹೋಗ್ತದೆ. ಸಿಮೆಂಟ್ ಕಂಬ ಅದರಲ್ಲಿ 1-2 ಕಬ್ಬಿನ ಹಾಕಿದ್ರು ಒಳ್ಳೇದು. ಅದಿನ ಒಳಗೆ ಸಿಮೆಂಟಿನ ಕಂಬ ಕಾಂಕ್ರೀಟ್ ಮಾಡುವಾಗ ಅದರಲ್ಲಿ ಕಬ್ಬಿನ ಸ್ಟ್ರಾಂಗ್ ಹಾಕಿದ್ರೆ ಒಳ್ಳೇದು. ಎಲ್ಲ ಕಂಬದಲ್ಲಿ 1-2 ಕಬ್ಬಿನ ಇರ್ತದೆ, ಅದು ಕಟ್ ಆಗ್ಲಿಕ್ಕೆ ಚಾನ್ಸಸ್ ಇದೆ.
1: ಈ ತರ ಕಂಬ ನೆಟ್ಟು ಆಮೇಲೆ ಅದಕ್ಕೆ ಗಿಡಗಳನ್ನು ಹೇಗೆ?
0: ಈ ತರ ಕಂಬ ನೆಟ್ಟು ಅದು ಅಡಿಯಲ್ಲಿ ಸ್ವಲ್ಪ 1-2 ಇಂಚ್ ಮೇಲೆ ಮಣ್ಣು ಪ್ಲಾಟ್ಫಾರ್ಮ್ ಮಾಡಿ ಅದಿನ ಮೇಲೆ ಸಗಣಿ ಗೊಬ್ಬರ ಹುಡಿಯಾಗಿ ಮಾಡಿ ಅದರಲ್ಲಿ ಗಿಡ ನೆಡುವಂದು. ಮೇಲೆ ಸಗಣಿಯ ಮೇಲೆ ಮಣ್ಣು ಹಾಕುವಂಗ ಇಲ್ಲ, ಡೈರೆಕ್ಟ್ ಸಗಣಿಗೆ ಇದು ನೆಟ್ಟಿರುವುದು.
1: ಈಗ ಈ ಗಿಡ ಅಂತ ಹೇಳಿದ್ರೆ ಇದು ಕ್ಯಾಕ್ಟಸ್ ಜಾತಿಗೆ ಸೇರಿದಂತ ಅಲ್ವಾ? ಎಲೆಯೇ ಇದು ಗಿಡ, ಎಲೆಯನ್ನೇ ತುಂಡು ಮಾಡಿ ಗಿಡ ನೆಡೆದು, ಇದೊಂದು ವಿಶೇಷ. ಇದರದ್ದು ಸಾಮಾನ್ಯ ಎಷ್ಟು ಹೈಟಿನ ಗಿಡಗಳು?
0: 1-8 ಇಂಚ್ ಪೀಸ್ ಸಾಕಾಗ್ಬೋದು. ಒಂದು ಕಂಬದಲ್ಲಿ 4 ಇರ್ತದಲ್ಲ, 4 ಅಲ್ಲಿ ಕೂಡ ಒಂದೊಂದೊಂದು 4 ಗಿಡ ಬೇಕು ಒಂದು ಕಂಬಕ್ಕೆ. 8 ಇಂಚ್ ಹೈಟ್ ಸಾಕು.
1: ಈಗ ನೆಟ್ಟ ತಕ್ಷಣ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಬೇಕಾ?
0: ಬೇಡ, ನಾವು ಸಗಣಿಗೆ ನೆಡುವುದಲ್ಲ. ಅದು ಸಗಣಿಗೆ ನೆಟ್ಟು 1 ಅದಕ್ಕೆ ಮೊಳಕೆ ಬರ್ತದೆ.
1: ಓಹೋ, ಗಿಡಗಳು ಒಂದೇ ತಿಂಗಳಲ್ಲಿ ಮೊಳಕೆ ಹೊಡೆಯುತ್ತವೆ.
0: ಮೊಳಕೆ ಬಂದು ಸ್ವಲ್ಪ ಆಗುವಾಗ ಅದೀಗ ಜೀವ ಆಯ್ತು ಬರುವಾಗ ಒಂದು ಹ್ಯೂಮಿಕ್ ಆಸಿಡ್ ಅಂತ ಹೇಳಿ ಒಂದು ಕೆಮಿಕಲ್ ಸಿಗ್ತದೆ. ಕೆಮಿಕಲ್ ಅಲ್ಲ, ಬೇರಿಗೆಲ್ಲ ಸ್ವಲ್ಪ ಜೀವ ಕೊಡುವಂಥದ್ದು. ಅದೊಂದು 2 ml ಒಂದು ಗಿಡಕ್ಕೆ ಬರುವಾಗ ಹಾಕಬೇಕು. ಅದು ಹಾಕಿದ್ರೆ ನೋಡಿ ನಿಂದ್ರೆ ಕಾಣ್ತದೆ. 1-3 ಅಲ್ಲಿ ಆ ದಂಡಿಗೆಲ್ಲ ಒಳ್ಳೆ ಗಟ್ಟಿ ಬರ್ತದೆ. 1.5 5 ಫೀಟ್ ಮೇಲೆ ಹೋಗ್ತದೆ ಬಳ್ಳಿ.
1: ಈ ತರ ಪೋಷಣೆ ಮಾಡಿದ್ರೆ ಅಷ್ಟು ಬೆಳೀತದೆ. ಈಗ ನೆಟ್ಟು ಎಷ್ಟು ಸಮಯದಲ್ಲಿ ಅದು ಮೊಗ್ಗು ಬಿಡ್ತದೆ ಗಿಡದಲ್ಲಿ?
0: ನೆಟ್ಟೊಂದು 1-1.5 ಕಂಬಗೆ ಮೇಲೆ ಹತ್ತದೆ. ಕಂಬ ಮೇಲೆ ಈ ಮೇಲೆ ಹೋಗುವ ಬಳ್ಳಿಯಲ್ಲಿ ಮೊಗ್ಗು ಬರುವುದಿಲ್ಲ. ಈ ಮೇಲೆ ಹೋಗಿ ಎಂದಾದ್ರೊಂದು ರೌಂಡ್, ಕೆಲವರು ರೌಂಡ್ ರಿಂಗ್ ಸಿಮೆಂಟ್ ರಿಂಗ್ ಕೊಡ್ಬೋದು, ಅಥವಾ ಹೆಚ್ಚಿನವರು ಕೊಡೋದು ಟೈರ್. ಒಂದು ಕಂಬಕ್ಕೆ 2 ಕಬ್ಬಿನ ಹಾಕಿ ಅದರಲ್ಲಿ 1 ಹಾಕ್ತೀವಿ. ಈ ಮೊಳಕೆ ಬಿದ್ದ 1 ಮೀಟರ್ ತನ್ನಷ್ಟಕ್ಕೆ ನಿಲ್ಲಕ್ಕೆ 1 ಮೀಟರ್ ಮ್ಯಾಕ್ಸಿಮಮ್ ಕೆಪಾಸಿಟಿ. ಅದು 1 ಮೀಟರ್ ಕಳೆದ ಕೂಡಲೇ ಅದು ಕೆಳಗೆ ಬೀಳ್ತದೆ. ಅದು ಕೆಳಗೆ ಬೀಳುವಾಗ ಈ ಟೈರಿಂದಾಗಿ ಬೀಳುವಾಗ ಅದು ಬಳ್ಳಿಯಾಗಿ ಕೆಳಗೆ ಹೋಗ್ತದೆ, ಮತ್ತೆ ಕೂಡ 1/2 ಮೀಟರ್ ಮುಂದೆ ಹೋಗ್ತದೆ, ಅದರಲ್ಲಿ ಮುಗ್ಗು ಬರುವುದು.
1: ಮೊಗ್ಗು ಬರ್ತದೆ ಹೇಳಿದ್ರಿ, ಮೊಗ್ಗೆ ದೊಡ್ಡದಾಗಿ ಹಣ್ಣಾಗುವಂತದ
0: ಅಲ್ಲ, ಮೊಗ್ಗು ಒಂದು 16 ದಿವಸದಲ್ಲಿ

0: ಹರಳುತ್ತದೆ,
1: ಹೂವಾಗ್ತದೆ.
0: 16 ದಿವಸ ಅಲ್ಲಿ ಹರಳಿದ್ರೆ ಈ ಡ್ರ್ಯಾಗನ್ ಹೂವ ಅರಳುದು ರಾತ್ರಿ 7 ವರೆಗೆ, ರಾತ್ರಿ 7 ವರೆಗೆ ಅರಳಿದ್ರೆ ಬೆಳಿಗ್ಗೆ 7 ಗಂಟೆ ಆಗುವಾಗ ಅದು ತಿರುಗಿ ಇದಾಗಿ ಹೋಗ್ತದೆ,
1: ಮುಚ್ಚುತ್ತದೆ.
0: ಇದರಲ್ಲಿ ಪರಾಗಸ್ಪರ್ಶ ಆಗುವಂತದ್ದು ಬೆಳಿಗ್ಗೆ 6:30 to 7 o'clock ನಾವು ತೋಟದಲ್ಲಿ ಹೋದ್ರೆ ಅಲ್ಲಿ ಜೇನು ನೊಣಗಳ ತುಂಬಾ ಸೌಂಡ್ ಕೇಳುತ್ತೆ. ಜೇನು ನೊಣಗಳು ಸಾಧಾರಣ 6.5 to 7 kilometers ದೂರದಿಂದ ಬರ್ತದೆ,
1: ಆಕರ್ಷಣೆ ಆಗ್ತದೆ.
0: ಅದಕ್ಕೆ ಒಂದು ಸ್ಮೆಲ್ ಉಂಟು, ಮಾತ್ರ ನಮಗೆ ಆ ಸ್ಮೆಲ್ ಸಿಗ್ತದೆ, ಅದಕ್ಕೆ ಜಾಸ್ತಿ ಸಿಗ್ತದಂತೆ. ಹಾಗೆ 7 kilometers ದೂರದಿಂದ ನೊಣಗಳು ಬರ್ತದೆ, ಅದು ನೊಣಗಳು ಬಂದು ಒಳ್ಳೆ ಪರಾಗಸ್ಪರ್ಶ ಆಗ್ತದೆ.
1: ಎಷ್ಟು ದಿನದಲ್ಲಿ ಅದು ಅದು
0: ಹೂ ಅರಳಿದರೆ 28th day ಅದು ಹಣ್ಣು ಆಗಿ ನಮಗೆ ಕಟ್ ಮಾಡ್ಬೋದು. ನಾವು 27 days ಅಲ್ಲಿ ಕಟ್ ಮಾಡ್ತೀವಿ. ನಾವು ವ್ಯಾಪಾರ ಶಾಪ್ಗಳಿಗೆ ಕೊಡುವ ವಿಚಾರ ಇದ್ದ ಕಾರಣ ತುಂಬಾ ಹಣ್ಣು ಆಗೋದಕ್ಕೆ ಮುಂಚೆನೆ ನಾವು ಕಟ್ ಮಾಡ್ತೀವಿ.
1: ಹಣ್ಣನ್ನು ಕೊಯ್ಯುವ ಬಗ್ಗೆ ಹೇಗೆ ಸರ್ ಇದನ್ನು?
0: ಹಣ್ಣು ಕೊಯ್ಲಿಕ್ಕೆ ತುಂಬಾ ಕೆಲಸ ಇದೆ ಮೇಡಮ್. ಯಾಕಂತ ಹೇಳಿದ್ರೆ ಒಂದು ಕಂಬದಲ್ಲಿ 1 time ಆಗುವಂದು 20-25 ಹಣ್ಣು ಬರ್ತದೆ. 900 ಕಂಬ ಇದೆ, ಒಂದು 3-4 ಜನ ಬೇಕಾಗ್ತದೆ, ಒಬ್ರು ಕಟ್ಟು ಮಾಡಲಿಕ್ಕೆ, ಒಬ್ರು ಎತ್ತಿಕೊಂಡು ಬರಲಿಕ್ಕೆ, ಮತ್ತು 400 grams ಮೇಲೆ ಇದ್ದದ್ದು ಅದು ನಮಗೆ ಇದು ಡಿವಿಷನ್ ಮಾಡ್ಲಿಕ್ಕೆ ಉಂಟು. ಅದು ಒಂದೊಂದಕ್ಕೆ ಒಂದೊಂದು ರೇಟು.
1: ಕೊಯ್ಯೋದಂದ್ರೆ ಕತ್ತರಿಯಲ್ಲಿ ಕೊಯ್ತಾರೆ ಹೇಗೆ?
0: ಕತ್ತರಿ ಫ್ಲವರ್ ಕಟ್ಟರಲ್ಲಿ ಕೊಯ್ಯುವಂತದ್ದು. ಫ್ಲವರ್ ಕಟ್ಟರ್ ಕತ್ತರಿಯಲ್ಲಿ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ಈ ಎಲೆಯಲ್ಲಿ ಒಳಗೆ ಒಂದು ದಂಡ ಹೋಗ್ತದೆ, ಸಾಧಾರಣ ಒಂದು ಪೆನ್ನಿನ ದಪ್ಪದಲ್ಲಿ ಒಂದು ಗಂಡು ಹೋಗ್ತದೆ ಕಾಯಿಗೆ. ಅದು ನಮ್ಮ ಸದ್ದಾ ಕತ್ತರಿಯಲ್ಲಿ ಕಟ್ಟಾಗುದಿಲ್ಲ, ಅದಕ್ಕೆ ಫ್ಲವರ್ ಕಟ್ಟರೆ ಬೇಕಾಗ್ತದೆ.
1: ಈಗ ಇದ್ರ ವಿಶೇಷತೆ ಅಂದ್ರೆ ಎಲೆಯ ಸುತ್ತ ಅದರ ಮುಳ್ಳುಗಳಲ್ಲಿ ಹಣ್ಣುಗಳು ಬಿಡ್ತವೆ,
0: ಎಲ್ಲಾ ಮುಳ್ಳುಗಳು ಓಪನ್ ಆಗಿ ಮುಗ್ಗಾಗ್ತದೆ. ಅದು ಕೆಲವು ಬಿದ್ದೋಗ್ತದೆ, ಕೆಲವು ಹಿಡಿತದೆ. ಒಂದು ದಂಡಲ್ಲಿ ಮ್ಯಾಕ್ಸಿಮಮ್ 2 ಬರಬೇಕು, ಅದಕ್ಕಿಂತ ಜಾಸ್ತಿ ಇದ್ರೆ ಕಾಯಿಗೆ ತೂಕ ಬರುವುದಿಲ್ಲ. ಒಂದು ದಂಡಲ್ಲಿ 5-6 ಕಾಯಿ ಇದ್ರೆ ಲೆಕ್ಕ ಇರಬಹುದು, ಮತ್ತೆ ತೂಕ ಬರುವುದಿಲ್ಲ. ಒಂದು ದಂಡಲ್ಲಿ ಒಂದ ಮ್ಯಾಕ್ಸಿಮಮ್ 2.
1: ಅದು ಆ ಹಣ್ಣುಗಳು ಆರೋಗ್ಯಪೂರ್ಣವಾಗಿರುತ್ತವೆ ಅಂತ ಅಲ್ವಾ? ಗಿಡವನ್ನು ನೆಡುದು ಹೇಗೆ? ಪೋಷಕಾಂಶ ಯುಕ್ತವಾದಂತಹ ಮಣ್ಣಿನಲ್ಲೇ ಗಿಡ ನೆಡುದು. ಅದನ್ನು ಬೆಳೆಸುವಾಗ ಅದಕ್ಕೆ ನೀರು ಹೇಗೆ ಕೊಡಬೇಕು, ಆಮೇಲೆ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಲಿಕ್ಕೆ ಉಂಟ, ಹೇಗೆ ಹಾಕಬೇಕು ಇದ್ರ ಬಗ್ಗೆ ತಿಳಿಸಿ.
0: ನಡುದಕ್ಕೆ ಮುಂಚೆ ನಾವು ಮಣ್ಣೊಂದು pH ಟೆಸ್ಟ್ ಮಾಡಿ pH 0 ಬಂದರೆ ಒಳ್ಳೇದು. ಆಮೇಲೆ pH ಸರಿಯಾಗದಿದ್ರೆ ಮತ್ತೆ ಕೆಲ ಗೊಬ್ಬರಗಳಿಟ್ಟರೆ ಅದು ತೆಗೆಯುವುದಿಲ್ಲ. ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿ ಒಂದು 7 days ಬಿಡಬೇಕು, ಆಮೇಲೆ ನಡ್ಲಿಕ್ಕೆ ಶುರು ಮಾಡಬೇಕು. pH ಟೆಸ್ಟ್ ಕಂಪಲ್ಸರಿ ಮಾಡಬೇಕು,
1: ಮಾಡಲೇಬೇಕು. ಮಣ್ಣಿನ ಫಲವತ್ತತೆ ಲೆವೆಲ್ ನೋಡಬೇಕು,
0: ಲೆವೆಲ್ ನೋಡಿ ನಾವು ಗೊಬ್ಬರ ಹಾಕಬೇಕು. ನಟ್ಟ ಮೇಲೆ ನಮಗೆ ದೊಡ್ಡ ಕೆಲಸ ಏನಿಲ್ಲ, ನಟ್ಟ ಮೇಲೆ ಒಂದು ತಿಂಗಳಾಗುವಾಗ ಒಂದು ಮೊಳಕೆ ಬಂದು ಮೇಲೆ ಹೋಗುವಾಗ ನಾವು ಬಿದ್ದೋಗ ಅದೊಂದು ಸ್ವಲ್ಪ ಕಟ್ಟಿ ಕೊಡಬೇಕು ಸಾಫ್ಟ್ ಹಗ್ಗದಲ್ಲಿ, ಪ್ಲಾಸ್ಟಿಕ್ ಹಗ್ಗಗಳೆಲ್ಲ ಆಗ್ಲಿಕ್ಕಿಲ್ಲ,
1: ಕಂಬವನ್ನು ಸೇರಿಸಿ ಕಟ್ಟಿ ಕೊಡಬೇಕು.
0: ಆಲ್ಮೋಸ್ಟ್ ಅದೇ ಕಟ್ಟಿ ಅದರಲ್ಲಿ ಬೇರು ಬರ್ತದೆ. ಒಂದು ವೇಳೆ ಬರಾದೆ ಒಂದು ಸೈಡಿಗೆ ಬಂದ್ರೆ ಅದಕ್ಕೆ ಬೇರು ಬರುವುದಿಲ್ಲ, ಟಚ್ ಆಗಿ ಬಂದ್ರೆ ಅದಕ್ಕೆ ಅಲ್ಲೇ ಬೇರು ಬರ್ತದೆ. ಒಂದು ಸ್ವಲ್ಪ ಸೈಡಿಗೆ ಹೋದ್ರೆ ಮತ್ತೆ ಅದಕ್ಕೆ ಬೇರು ಬರುವುದಿಲ್ಲ,
1: ಇದು
0: ಎಲೆಗಳಲ್ಲಿ ಬೇರು ಬರುವುದಿಲ್ಲ. ಅದು ಕಂಬಕ್ಕೆ ಟಚ್ ಇದ್ರೆ ಬೇರು ಬರ್ತದೆ, ಸ್ವಲ್ಪ ಸೈಡಿಗೆ ಹೋದ್ರೆ ಬೇರು ಬರುವುದಿಲ್ಲ, ಮತ್ತೆ ನಾವು ಅದಕ್ಕೆ ಕಟ್ಟಿ ಕೊಡಬೇಕು.
1: ಗಿಡದ ಬುಡದಲ್ಲಿ ಬೇರು ಬಿಡುದು ಅಂತ ಇಲ್ವಾ?
0: ಬುಡದಲ್ಲಿ ಬೇರು ಬರ್ತದೆ.
1: ಅದು ಹೇಗೆ ಹರಡಿಕೊಂಡು ಬರ್ತದೆ? ಆಳಕ್ಕೆ ಹೋಗ್ತದೆ?
0: ಆಳಕ್ಕೆ ಹೋಗುದಿಲ್ಲ, ಅದಕ್ಕೆ ತಾಯಿ ಬೇರು ಅಂತ ಹೇಳಿ ಒಂದು ವಿಷಯನೇ ಇಲ್ಲ. ಒಂದು ಸ್ವಲ್ಪ ನಾವು ಕೆಳಗೆ ಹಾಕಿದ ಗೊಬ್ಬರದಲ್ಲಿ ಮಾತ್ರ ನಿಲ್ಲುವಂತದ್ದು, ಕೆಳಗೆ ಹೋಗುದಿಲ್ಲ ಬೇರು.
1: ಹಾಗಾಗಿ ಅದು ಗಟ್ಟಿಯಾಗಿ ಊರಿ ನಿಲ್ಲುವುದಿಲ್ಲ.
0: ಇಲ್ಲ ಇಲ್ಲ,
1: ಈ ಕಂಬಗಳೇ ಅದಕ್ಕೆ ಆಧಾರ.
0: ಕಂಬಗಳೇ ಅದಕ್ಕೆ ಆಧಾರ.
1: ಸರಿ, ಈಗ ಅದಕ್ಕೆ ಮತ್ತೆ ಏನು ಪೋಷಕಾಂಶಗಳನ್ನು ಹಾಕಬೇಕು? ಗೊಬ್ಬರ ಯಾವ
0: ಗೊಬ್ಬರ ಹಾಕಿದ್ರೆ? ಸಗಣಿ ಗೊಬ್ಬರ ಒಳ್ಳೇದು, ಅದಕ್ಕೆ ಫಾಸ್ಫರಸ್ ಮೇನ್ ಬೇಕಾದದ್ದು. ಅದು ಬಂದು ಒಂದು ಗಿಡದಲ್ಲಿ ಒಂದು ಮೊಳಕೆ ಮಾತ್ರ ನಾವು ಬಿಡಬೇಕು. ಅದು ತುಂಬಾ ಮೊಳಕೆ ಬರ್ತದೆ, ಅದು ಮೊಳಕೆ ಜಾಸ್ತಿ ಬಂದರೂ ಅದೆಲ್ಲ ಕಟ್ ಮಾಡಿ ಬಿಡಬೇಕು. ಯಾಕಂತ ಹೇಳಿದ್ರೆ ಒಂದು ಮೇನ್ ಮೊಳಕೆ ನಾವು ನೋಡಿಕೊಳ್ಳಬೇಕು, ಇನ್ನೊಂದು ಮೊಳಕೆ ಬಂದ್ರೆ ಇದಕ್ಕೆ ಸ್ವಲ್ಪ ಗ್ರೋತ್ ಕಮ್ಮಿ ಆಗ್ತದೆ. ಅದರಿಂದಾಗಿ ಒಂದು ಮೊಳಕೆ ಮಾತ್ರ ಬಿಡಬೇಕು. ಆಗ ಇದ್ರೆ 6 months ನಮಗೆ ಮುಗ್ಗು ಬರ್ತದೆ. ಮುಗ್ಗು ಬಂದು 16 days ಅಲ್ಲಿ ಅದು ಅರಳುತ್ತದೆ. ಅರಳಿ ಒಂದು 28 days ಅಲ್ಲಿ ನಮಗೆ ಬಲ ತಿನ್ಲಿಕ್ಕೆ ಆಗ್ತದೆ. ಆಲ್ಮೋಸ್ಟ್ 8 ನಮಗೆ ಬಲ ತಿನ್ಲಿಕ್ಕೆ ಆಗ್ತದೆ.
1: ಈಗ ಇದಕ್ಕೆ ನೀರು ಹೇಗೆ ಕೊಡ್ತೀರಿ ನೀವು?
0: ನೀರು ಜಾಸ್ತಿ ಬೇಕಾದಾಗ ಒಂದು ಇದಲ್ಲ, ಇದು ಡೆಸರ್ಟ್ ಕಳ್ಳಿ ಗಿಡದ ಒಂದು ರೀತಿಯಾದ ಕಾರಣ, ರೀತಿಯಿಂದಲ್ಲ ಇದು ಕಳ್ಳಿ ಗಿಡವೇ. ಅದಕ್ಕೆ ನಾವೊಂದು 15 ಡೇಸಿಗೆ ಒಂದು 2 ಲೀಟರ್ ನೀರಿನಾಗೆ ಕೊಡ್ತಾ ಇದ್ದೇವೆ. ನೀರು ಕೊಟ್ಟರೆ ಈ ಕೊಟ್ಟ ನೀರು ಫುಲ್ಲು ಇದು ಇಳಿತದೆ, ಇದು ಇಲ್ದು ದಂಡಲ್ಲಿ ಬಂದು ನಿಲ್ಲುವಾಗ ಮೇಲೆಯಿಂದ ಬಿಸಿಲು ತಾಗುವ ಚಾನ್ಸಸ್ ಜಾಸ್ತಿ ಇದೆ, ಅದರಿಂದಾಗಿ ತುಂಬಾ ನೀರು ಕೊಡಬಾರದು.
1: ಈಗ ಒಟ್ಟು ಅದು ಗಿಡ ಬಿಸಿಲಲ್ಲಿ ಇರಬೇಕು,

0: ನೀರು ಹೆಚ್ಚು ಕೊಡಬಾರದು,
1: ನೀರು ಹೆಚ್ಚು ಕೊಡಬಾರದು.
0: ಮರುಭೂಮಿಯ ಗಿಡ
1: 100% ಬಿಸಿಲು ಇದ್ರೆ 100% ಕಾಯಿ ಬರ್ತದೆ.
0: ಚೆನ್ನಾಗಿ ಬಿಸಿಲು ಬೀಳ್ಬೇಕು,
1: ಚೆನ್ನಾಗಿ ಬಿಸಿಲು ಬೀಳ್ಬೇಕು. ನಾವು ನೋಡುವಾಗ ಬೇಜಾರಾಗ್ತದೆ, ಏಪ್ರಿಲ್ ಮೇ ಅಲ್ಲಿ ಬಿಸಿಲಿಗೆ ನಿಲ್ಲುವಾಗ ನಮಗೆ ಬೇಜಾರಾಗ್ತದೆ. ಅದಕ್ಕೇನು ಬೇಜಾರಿಲ್ಲ, ಅದು ಸ್ವಲ್ಪ ಟೈಟ್ ಆಗಿ ನಿಂದು ಮತ್ತೆ ಮಳೆ ಶುರುವಾಗುವಾಗ ಅದಕ್ಕೆ ಬೇಕಾದಷ್ಟು ನೀರು ತುಂಬಿಸಿಕೊಳ್ತಾರೆ.
0: ಸರಿ, ಈ ಡ್ರ್ಯಾಗನ್ ಗಿಡಕ್ಕೆ ಬಿಸಿಲು ಇಷ್ಟ?
1: ಬಿಸಿಲು ಇಷ್ಟ, ಅದು ಮಳೆಗಾಲದಲ್ಲಿ ತುಂಬಾ ದಪ್ಪಾಗಿರ್ತದೆ. ಅದು ನೀರು, ಅದನ್ನ ನೀರು ಅದೇ ತೆಗಿತಾರೆ. ಸಮ್ಮರ್ ಸೀಸನ್ ಅಲ್ಲಿ ನಾವು ಆಕ್ಚುಲಿ ನೀರು ಹಾಕಬೇಕು ಅಂದಿಲ್ಲ, ನಮಗೆ ನಮ್ಮ ಒಂದು ಧೈರ್ಯಕ್ಕೆ ಬೇಕಾಗಿ ಮಾತ್ರ ನೀರು ಹಾಕುದು, ಅದು ಹಾಕಬೇಕು ಅಂದಿಲ್ಲ. ಒಂದು ಸೀಸನ್ ನಿಲ್ಲಿಕ್ಕಿರುವ ನೀರು ಅದನ್ನ ಎಲೆಯಲ್ಲಿ ಅದು ಸ್ಟೋರೇಜ್ ಮಾಡಿ. ನಮಗೆ ನಮ್ಮ ಕೃಷಿಯಿಂದ ಆಗುವಾಗ ನಮಗೆ ನೋಡುವಾಗ ಒಂದು ಬೇಜಾರಾಗ್ತದೆ, ಅದರಿಂದಾಗಿ ನೀರು
0: ಹಾಕುತ್ತೆ. ಹೇಗೆ ನೀವು ಯಾವ ರೀತಿಯಲ್ಲಿ ನೀರು ಉಣಿಸ್ತೀರಿ?
1: ಡ್ರಿಪ್
0: ಹನಿ ನೀರಾವರಿ, ಸ್ಪ್ರಿಂಕ್ಲರ್ ಹಾಕಿದ್ರೆ ಹೆಚ್ಚಾಗಬಹುದು. ಅದಕ್ಕೆ
1: ಸ್ಪ್ರಿಂಕ್ಲರ್ ಹಾಕಿದ್ರೆ ಇದು ಇವತ್ತುವರೆಗೆ ಅಲ್ಲಿ ಜಾಸ್ತಿ ವಿಯೆಟ್ನಾಮ್ ಅಲ್ಲಿ ಕೂಡ ನಮ್ಮ ಫ್ರೆಂಡ್ಸ್ ಗಳೆಲ್ಲ ವಿಸಿಟ್ ಮಾಡಿದ್ದೇನೆ, ಅಲ್ಲಿ ಕೂಡ ಯಾರು ಸ್ಪ್ರಿಂಕ್ಲರ್ ಹಾಕ್ಲಿಲ್ಲ. ಅಷ್ಟು ನೀರು ಕೊಡುವ ಅವಶ್ಯಕತೆ ಇಲ್ಲ.
0: ಹೌದು, ಉಳಿದ ಬೆಳೆಗಳ ಹಾಗೆ ಅಲ್ಲ,
1: ಹಾಗೆ ಅಲ್ಲ. ಸ್ವಲ್ಪ ಅದಕ್ಕೆ ದಂಡಿಗೆ ಮಾತ್ರ ಒಂದೊಂದು ಸ್ವಲ್ಪ ನೀರು ಬಂದ್ರೆ ಅದು ನೀರಲ್ಲಿ ಇರ್ತದೆ.
0: ಇನ್ನು ಬೇರೆ ರೀತಿಯಲ್ಲಿ ಇದನ್ನು ಈ ಪ್ರಾಣಿಗಳಿಂದೆಲ್ಲ ಸಂರಕ್ಷಿಸುವುದು ಹೇಗೆ? ಅದಕ್ಕೆ ಪ್ರಾಣಿಗಳು ಬಂದು
1: ಪ್ರಾಣಿಗಳು ನಮಗೆ ಉಪದ್ರವ ಮಾಡುದಿಲ್ಲ ಮೇಡಮ್. ಒಂದು ದನವಾಗ್ಲಿ ತಿನ್ನುದಿಲ್ಲ, ಎಲೆಯಲ್ಲಿ ಮುಳ್ಳಿದ್ದ ಕಾರಣ ದನ ಇಲ್ಲ, ಆಡು ಬರುವುದಿಲ್ಲ, ಮಂಗ ಬರುವುದಿಲ್ಲ. ಈ ತರ ಯಾವ ಪ್ರಾಣಿಗಳು ಉಪದ್ರವ ಇಲ್ಲ.
0: ಬಹುಶಃ ಆನೆ ಬಂದ್ರೆ,
1: ಆನೆ ಬಂದ್ರು ನಮ್ಮ ಕಾಂಪೌಂಡ್ ಅಲ್ಲಿ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಇದ್ದ ಕಾರಣ ಒಳಗೆ ಬರ್ಲಿಕ್ಕಿಲ್ಲ. ಆದ್ರೂ ಆನೆ ಬಂದ್ರು ಎಂತ ಮಾಡುದಿಲ್ಲ, ಯಾಕಂದ್ರೆ ಫುಲ್ ಮುಳ್ಳಲ್ವಾ, ಅದನ್ನ ಹತ್ತಿರ ಹೋಗುವಾಗ ಭಾರಿ ಜಾಗ್ರತೆ ಮಾಡಬೇಕು.
0: ಈಗ ನೀವು ಕೊಯ್ಲಿಕ್ಕೆ ಹೋಗ್ತಿರಲ್ವಾ?
1: ಹೌದು.
0: ಹಣ್ಣು ಕೊಯ್ಲಿಕ್ಕೆ, ಆಗ ನೀವು ಹೇಗೆ ಯಾವ ರೀತಿಯ ಬಟ್ಟೆ ಧರಿಸ್ತೀರಿ? ಹೇಗೆ
1: ನಮಗೆ ಅದು ಅಭ್ಯಾಸ ಆಗಿದೆ. ಈಗ ಖಾಲಿ ಕೈಯಲ್ಲಿ ಹೋಗುದು, ಮುಳ್ಳು ಟಚ್ ಆಗುದಿಲ್ಲ, ಇನ್ನೊಬ್ಬರು ಬಂದ್ರೆ ಅದನ್ನ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ.
0: ಅದ್ರ ಮುಳ್ಳು ನಿಮಗೆ ತಾಗಿ ತಂದಿಟ್ಟುಕೊಳ್ಳುವ?
1: ತುಂಬಾ ಕಾಯಿ ಮುಳ್ಳು ತಾಗಿದ್ರೆ ಅದೊಂದು ಟೈಪ್ ತುರಿಸ್ತದೆ ಸ್ವಲ್ಪ ಟೈಮಿಗೆ.
0: ಈಗ ಮೊಗ್ಗುಗಳು ಹಣ್ಣಾಗ್ತವಲ್ವಾ, ಈ ಅದರಲ್ಲಿ 2-3 ಬಣ್ಣದ ಹಣ್ಣುಗಳನ್ನು ನೋಡಿದ್ದೇನೆ ನಾನು. ಇದರಲ್ಲಿ ಯಾವ ಹಣ್ಣು ತುಂಬ ಒಳ್ಳೆಯದು, ಯಾವುದು ಹೆಚ್ಚು ಫಲ ಕೊಡ್ತದೆ, ಅಥವಾ ನಿಮ್ಮ ಮಾರಾಟದ ದೃಷ್ಟಿಯಿಂದ ನೋಡಿದರೆ ಯಾವ ಹಣ್ಣಿಗೆ ಹೆಚ್ಚು ಬೇಡಿಕೆ?
1: ನಮ್ಮ ಡ್ರ್ಯಾಗನ್ ಬಗ್ಗೆ ಹೇಳಿದರೆ ಒಂದು 160-200 ಟೈಪ್ ಡ್ರ್ಯಾಗನ್ ಇದೆ. ನಮ್ಮ ಇಲ್ಲಿ ಜಾಸ್ತಿಯಾಗಿ ಬೆಳೆ ಆಗುವಂಥದ್ದು ಒಂದು ಮಲೇಷಿಯನ್ ರೆಡ್, ಒಂದು ಅಮೇರಿಕನ್ ಬ್ಯೂಟಿ, ಒಂದು ಸಿಯಾಮ್ ರೆಡ್. ಅದರಲ್ಲಿ ಟೋಪ್ ಇರೋದು ಅಮೇರಿಕನ್ ಬ್ಯೂಟಿ, ಸ್ವಲ್ಪ ರೆಡ್ಡಿಶ್ ಜಾಸ್ತಿ ಇದೆ, ಮಾತ್ರ ಬಲ ಸ್ವಲ್ಪ ಕಮ್ಮಿ ಇದೆ. ಅದಕ್ಕಿಂತಾಗಿ ಇಲ್ಲಿ ಜಾಸ್ತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಲ ಫೋಮ್ಗಳಿದೆ, ಎಲ್ಲ ಕಡೆ ಇರೋದು ಒಂದು ಸಿಯಾಮ್ಸ್ ರೆಡ್ ಮತ್ತೊಂದು ಮಲೇಷಿಯನ್ ರೆಡ್. ನನ್ನಲ್ಲಿ ಇರೋದು ಪೂರ್ತಿ ಮಲೇಷಿಯನ್ ರೆಡ್. ಚೋರಿಗೆ ಸ್ವಲ್ಪ ದಪ್ಪ ಇದ್ದ ಕಾರಣ ಕಾಯಿ ಕಟ್ ಮಾಡಿದ ನಂತರ ಒಂದು 25 ದಿವಸ ಏನಾಗದೇ ಇರ್ತದೆ, ಫ್ರಿಡ್ಜ್ ಅಲ್ಲಿ ಏನು ಇಡಬೇಕು ಅಂದಿಲ್ಲ, ಒಂದು 25 ದಿವಸ ನಿಮಗೆ ಏನು ಹಾಳಾಗದೆ ಇಡ್ಲಿಕ್ಕೆ ವ್ಯವಸ್ಥೆ ಆಗ್ತದೆ.
0: ಈ ಜಾತಿಯ ಸಿಪ್ಪೆ ತುಂಬಾ ದಪ್ಪ ಆಗಿರುವಂತದ್ದು.
1: ಹೌದು ಹೌದು, ಸಿಯಾಮ್ಸ್ ರೆಡ್ಡಿನ ಸಿಪ್ಪೆಗೆ ಸ್ವಲ್ಪ ದಪ್ಪ ಕಮ್ಮಿ, ಆಫ್ಟರ್ ಫ್ರೂಟ್ ಕಟ್ ಮಾಡಿದ ಮೇಲೆ ಸ್ವಲ್ಪ ಬಾಳಿಕೆ ಕಮ್ಮಿ.
0: ಮತ್ತೆ ಯಾವ ಬಣ್ಣದ? ಬಿಳಿ ಬಣ್ಣದೊಂದು.
1: ಬಿಳಿಗೆ ಸ್ವೀಟ್ ಕಮ್ಮಿ ಆದ ಕಾರಣ ಮಾರ್ಕೆಟ್ ಅಲ್ಲಿ ದೊಡ್ಡ ವ್ಯಾಲ್ಯೂ
0: ಇಲ್ಲ. ಕರೆಕ್ಟ್. ಹಾಗೆ ನೀವು ಇದೇ ಬೆಳೆಯುವಂಥದ್ದು ಮಲೇಷಿಯನ್?
1: ಮಲೇಷಿಯನ್ ರೆಡ್, ಮಲೇಷಿಯನ್ ತಳಿ. ನನ್ನದರಲ್ಲಿ ಒಂದು 20% ಸಿಯಾಮ್ಸ್ ರೆಡ್ ಇದೆ, ಯಾಕಂತ ಹೇಳಿದ್ರೆ ಪೋಲಿನೇಷನ್ ಆಗುವಾಗ ಸ್ವಲ್ಪ ಕ್ರಾಸ್ ಪೋಲಿನೇಷನ್ ಆದರೆ ಸ್ವಲ್ಪ ಕಾಯಿಗೆ ತೂಕ ಜಾಸ್ತಿ ಬರ್ತದೆ ಅಂತ ಹೇಳಿ ಒಂದು ಇದಿದೆ. ಅದರಿಂದಾಗಿ ನನ್ನದರಲ್ಲಿ ಒಂದು 20% ಸಿಯಾಮ್ಸ್ ರೆಡ್ ಇದೆ, ಅದು ಕ್ರಾಸ್ ಪೋಲಿನೇಷನ್ಗೆ ಬೇಕಾಗಿ ಮಾತ್ರ ನಟ್ಟಿರುವಂಥದ್ದು.
0: ಮತ್ತೆ ಈ ಮಳೆಗೆ ಮತ್ತು ಡ್ರ್ಯಾಗನ್ ಫ್ರೂಟ್ಗೆ ಏನು ಸಂಬಂಧ ಹೇಳಿ? ಅಂದ್ರೆ ಹೆಚ್ಚು ಮಳೆ ಬಿದ್ರೆ ಡ್ರ್ಯಾಗನ್ ಬೆಳೆಗೆ
1: ಬಾಕಿ ಗಿಡದಿಂದ ಇದಕ್ಕೆ ಇರುವ ವ್ಯತ್ಯಾಸ ಅಂತ ಹೇಳಿದ್ರೆ, ಮಾವಿನಕಾಯಿ ಆಗಲಿ ಬಾಕಿ ಚಿಕ್ಕು ಆಗಲಿ ಅಥವಾ ಇನ್ನೊಂದು ಫ್ರೂಟ್ ಆಗಲಿ ಅಥವಾ ಇನ್ನೊಂದು ಬೇರೆ ಫ್ರೂಟ್ ಆಗಲಿ, ನಮ್ಮ ದೇಶದಲ್ಲಿ ಇರುವ ಯಾವುದಾದ್ರೂ ಒಂದು ಮರ ಆಗಲಿ, ಎಲ್ಲ ಮಳೆ ನಿಂದ ಕೂಡಲೇ ಅದು ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೂ ಒಂದು ಡಿಸೆಂಬರಲ್ಲಿ ಜನವರಿಯಲ್ಲಿ ಹೂ ಬಂದರೆ ಒಂದು ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಎಲ್ಲ ಫಲ ಸಿಗ್ತದೆ. ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದ್ರೆ ಡಿಸೆಂಬರಲ್ಲಿ ಕಾಯಿ ನಿಂದು ಮೊಳಕೆ ಬರಲಿಕ್ಕೆ ಶುರು ಆಗ್ತದೆ, ಅದು ಗ್ರೋತ್ ಟೈಮ್. ಡಿಸೆಂಬರಿಂದ ಮಾರ್ಚ್ ತನಕ ಅದು ಅಡಿಷನಲ್ ಗ್ರೋತ್ ಆಗುವಂಥ ಟೈಮ್. ಆ ಟೈಮಲ್ಲಿ ಅದಕ್ಕೆ ಬಾಕಿ ಫಲಗಳಾಗೆ ಏನು ಕಾಯಿ ಏನು ಬರುವುದಿಲ್ಲ. ಏಪ್ರಿಲಲ್ಲಿ ಅದರದ್ದು ಗ್ರೋತ್ ಸ್ಟಾಪ್ ಆಗ್ತದೆ. ಫಸ್ಟ್ ಮಳೆ ಶುರು ಆದ ಕೂಡಲೇ ಅದು
0: ಬೆಳೆಯೋದು ನಿಂತು ಬಿಡುತ್ತದೆ.
1: ಹೌದು, ಮತ್ತೆ ಮುಖ ಬರಲಿಕ್ಕೆ ಶುರು ಆಗ್ತದೆ.
0: ಹಾಗಾಗಿ ಇದಕ್ಕೆ ಹೆಚ್ಚು ಮಳೆ ಬೇಡ.
1: ಮಳೆ ಬೇಡ
0: ಅಂದ್ರೆ ಈ ಮೊದಲೇ ಹೇಳಿದ ಹಾಗೆ ಅದು ನೀರನ್ನು ಅಷ್ಟು ಇಷ್ಟಪಡುವುದಿಲ್ಲ.
1: ಇಲ್ಲ ಇಲ್ಲ ಇಲ್ಲ,
0: ಹಾಗಾಗಿ ಮಳೆ ಬಾರದಿದ್ರು ಡ್ರ್ಯಾಗನ್ ಫ್ರೂಟ್ ತೊಂದರೆ ಇಲ್ಲ.
1: ಮತ್ತೆ ಇದಕ್ಕೆ ಅಂತ ಹೇಳಿದ್ರೆ ಈ ಒಂದು ವೆದರ್ಗೆ ಬರುವುದು ಒಂದು

0: ವೆದರಿಗೆ ಇರುವ ಡ್ರ್ಯಾಗನ್ ಅಲ್ಲಿ ಎಲ್ಲ ಒಂದೇ ದಿವಸ ಮುಗು ಬರುತ್ತದೆ, ಒಂದೇ ದಿವಸ ಅರಳುತ್ತದೆ. ಬಾಕಿ ಎಲ್ಲಾ ಕೃಷಿಗೆ ಪೈನಾಪಲ್ ಆಗಲಿ ಅಥವಾ ಇನ್ನೊಂದಾಗಲಿ ಒಂದು ವಾರದಲ್ಲಿ ಕೊಯ್ಲಿಕ್ಕೆ ಬೇಕಾಗಿ ಹಾರ್ಮೋನ್ ಎಲ್ಲ ಹಾಕ್ತಾರೆ. ಇದಕ್ಕೆ ಹಾರ್ಮೋನ್ ನ ವಿಷಯನೇ ಇಲ್ಲ, ಅದು ತನ್ನಷ್ಟಕ್ಕೆ. ಈ ದಕ್ಷಿಣ ಕನ್ನಡ ಉಡುಪಿ ಡಿಸ್ಟ್ರಿಕ್ಟಲ್ಲಿ ಎಷ್ಟು ಗಿಡ ಉಂಡೋ ಎಷ್ಟು ಅದರಲ್ಲಿ ಎಲ್ಲ ಹೂ ಅರಳುದು ಒಂದೇ ದಿವಸ, ಕಾಯಿ ಕಟ್ ಮಾಡುದು ಆಲ್ಮೋಸ್ಟ್ ಒಂದೇ ದಿವಸ ಆಗಿರ್ಬೇಕಲ್ಲ.
1: ಅದೇ ನಮ್ಮ ಮಾರ್ಕೆಟಲ್ಲಿ ಒಂದೊಂದ್ಸಲ
0: ಮಾರ್ಕೆಟಲ್ಲಿ ಹಾರ್ವೆಸ್ಟ್ ಆಗುವಾಗ ಮಾರ್ಕೆಟಲ್ಲಿ ತುಂಬಾ ಕಮ್ಮಿ ಆಗ್ತದೆ, ಎಲ್ಲಾ ಕಡೆ ಒಂದೇ ದಿವಸ ಬರುವಾಗ.
1: ನೂರು ರೂಪಾಯಿಗೆ ಹತ್ತು ಹಣ್ಣು ಸಿಕ್ಕುದು ಕೂಡ ಉಂಟು.
0: ನನ್ನ ಪ್ರಕಾರ ಒಂದು ನಂದೀಗ 3 ವರ್ಷ ಆಗ್ತಾ ಉಂಟು, 3 ವರ್ಷ ಆದ ಕೂಡಲೇ ಒಂದೊಂದೂವರೆ ಎಕರೆಗೆ ಒಂದು 10 ಲಕ್ಷ ಈಲ್ಡಿಂಗ್ ಮಾಡ್ಲಿಕ್ಕೆ ಆಗ್ತದೆ ಒಂದು ವರ್ಷ.
1: ಓಹೋ, ಅಂದ್ರೆ ಎಲ್ಲ ಖರ್ಚುಗಳನ್ನು ಕಳೆದು ನೀವು ಹೇಳಿದ
0: ಎಲ್ಲ ಖರ್ಚುಗಳನ್ನು ಕಳೆದು ಒಂದು 10 ಲಕ್ಷ ಬರ್ತದೆ.
1: ಒಂದೂವರೆ ಎಕರೆಯಲ್ಲಿ 10 ಲಕ್ಷ ಲಾಭ ಪಡೆಯುತ್ತೀರಿ, 10 ಲಕ್ಷ ರೂಪಾಯಿ.
0: ಹತ್ತು ಲಕ್ಷ ರೂಪಾಯಿ.
1: ಹಾಗಿದ್ರೆ ನಮ್ಮ ಕೃಷಿಕರಿಗೆ ನೀವು ಇದನ್ನು ಶಿಫಾರಸು ಮಾಡ್ತೀರಾ?
0: 100% 100% ನಾವು ಅದಕ್ಕೆ ಸಪೋರ್ಟ್ ಇದೆ. ಎಂತ ಬೇಕಿದ್ರೆ ಯಾವ ರೀತಿಯಲ್ಲಿ ಕೂಡ ಸಪೋರ್ಟ್ ಇದೆ,
1: ಲಾಭವನ್ನು ಗಳಿಸಬಹುದು.
0: ಲಾಭವನ್ನು ಬರ್ತದೆ ಯಾಕಂತ ಹೇಳಿದ್ರೆ ಈ ಕಳೆದ ವರ್ಷ ತನಕ ಡ್ರಾಗನ್ ಡೈರೆಕ್ಟ್ ಫ್ರೂಟ್ಸ್ ತಿನ್ನುದು ಮಾತ್ರ ಇತ್ತು, ಇವಾಗ ಪಲ್ಪ್ ಸ್ಟಾರ್ಟ್ ಆಗಿದೆ, ಡ್ರೈ ಫ್ರೂಟ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಕೂಡ ಕೃಷಿಕರು ಸ್ವಲ್ಪ ಹಿಂದೆ ಇದೆ, ಈಗ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಆಯ್ತು ಅಂತ ಹೇಳಿ. ಮತ್ತೆ ನಮಗೆ ಡೈರೆಕ್ಟ್ ಮಾಡುವವರು ನಮಗೆ ಅದನ್ನ ಅರೆ ಬರೆ ಗೊತ್ತುಂಟಲ್ಲ, ಅದರಿಂದಾಗಿ ನಾವು ಇನ್ನು ಕೂಡ ಜಾಗ ಇದ್ರೆ, ನನಗೆ ಇರೋದು 1.5 ಎಕರೆ, ಇನ್ನು ಕೂಡ ಜಾಗ ಇದ್ರೆ ನಾನು ಇದೇ ಬೆಳೆಸ್ತೇನೆ. ಯಾಕಂತ ಹೇಳಿದ್ರೆ ಮುಂದಕ್ಕೆ ಇದು ತುಂಬಾ ಲಾಭ ಬರುವಂತ ಒಂದು ಕೃಷಿ. ಮಳೆಗಾಲದಲ್ಲಿ ಪಲ್ಪ್ ಈ ವರ್ಷ ಸ್ಟಾರ್ಟ್ ಆಗಿತ್ತು, 1 ಕೆಜಿ ಪಲ್ಪಿಗೆ 500 ರೂಪಾಯಿ ತನಕ ಇತ್ತು, ಅದು ಕೂಡ 1 ತಿಂಗಳಲ್ಲಿ ಪಲ್ಪ್ ಎಲ್ಲ ಖಾಲಿ ಆಯ್ತು.
1: ನೀವು ಪಲ್ಪ್ ಅನ್ನು ತೆಗೆದಿಟ್ಟು
0: ಪ್ಲಾನ್ ಮಾಡ್ತಾ ಇದ್ದೆ, ನಾನು ಮಾಡ್ಲಿಲ್ಲ, ಅವಾಗ ಮಾಡಿದವರು ಇದ್ದಾರೆ. 1 ತಿಂಗಳಲ್ಲಿ ಫುಲ್ ಖಾಲಿ ಆಯ್ತು.
1: ಹಾಗೆ ಐಸ್ ಕ್ರೀಮ್ ಜ್ಯೂಸ್ ಬಳಸ್ತಾರೆ ಕಲರ್ ಏಜೆಂಟ್ ಆಗಿ. ನೀವು ಇಷ್ಟು ನೆಟ್ಟು ಮಾಡ್ತಾ ಇದ್ದೀರಿ, 1 ವರ್ಷದಲ್ಲಿ ಎಷ್ಟು ಸಲ ನೀವು ನಿಮ್ಮ ತೋಟದಿಂದ ಹಣ್ಣುಗಳನ್ನು ಕಿತ್ತು ತರ್ತೀರಿ?
0: ನನ್ನ ಪ್ರಕಾರ 12-15 ಕೊಯ್ಲು ಸಿಗ್ತದೆ. ಅದರಲ್ಲಿ ಈ ವರ್ಷ ಈಗ 3 ಕೊಯ್ಲು ಆಯಿತು. ಬಿಸಿಲು ಜಾಸ್ತಿ ಆದ ಕಾರಣ ಫಸ್ಟ್ ಬಂದ ಕೊಯ್ಲುಗಳಲ್ಲಿ ಅಥವಾ ಮುಗ್ಗು ಬಂದದರಲ್ಲಿ ಒಂದು 85-95% ಬಿದ್ದೋಗಿದೆ.
1: ಅಲ್ಲ, ನೀವು ಹೇಳಿದ್ರೆ ಬಿಸಿಲು ಬೇಕು, ಅದಕ್ಕೆ
0: ಬಿಸಿಲು ಬೇಕು ಬೆಳೆಯಲಿಕ್ಕೆ, ಬಿಸಿಲು ಬೇಕು ಮಾತ್ರ. ಒಂದು ಲಿಮಿಟ್ 35-37 ಡಿಗ್ರಿಯಿಂದ ಮೇಲೆ ಇದ್ರೆ ಹೂವುಗಳು ನಿಲ್ಲುದಿಲ್ಲ, ಬಿದ್ದೋಗ್ತದೆ.
1: ವರ್ಷದಲ್ಲಿ 10-12 ಸಲ ಇಳುವರಿ ತೆಗೆಯಬಹುದು,
0: 12-15 ಸಲ ಬರ್ತದೆ. ಒಂದೊಂದು ಬ್ಯಾಚ್ ಬರುವುದು 15-20 ಡೇಸ್ ಬಿಟ್ಟು ಒಂದೊಂದು ಬ್ಯಾಚ್ ಹೂ ಬರ್ತಾ ಇರ್ತದೆ.
1: ಹಾಗಾಗಿ ತುಂಬಾ ಲಾಭದಾಯಕ.
0: ಸರಿ,
1: ಈಗ ಒಂದು ಗಿಡ ನೆಟ್ಟು ಆ ಗಿಡ ಎಷ್ಟು ವರ್ಷ ತನಕ ಬಾಳಿಕೆ ಬರ್ತದೆ?
0: ಇದು ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಸಾಧಾರಣ 10 ವರ್ಷ ಆಗಿದಷ್ಟೇ, 25 ವರ್ಷ ಪ್ಲಸ್ ಬರ್ತದೆ. ನಾವು ಒಂದು ಈ ವರ್ಷ ಬಂದ ಎಲೆಗಳನ್ನು ಬರುವ ವರ್ಷ ಕಡಿದು ಬಿಡ್ತಾರೆ, ಆಮೇಲೆ ಅಲ್ಲಿಂದ ಹೊಸ ಹೊಸ ಮೊಳಕೆಗಳು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಅದರಲ್ಲಿ ಕಾಯಿ ಬರುದು. ಕಟಾವ್ ಮಾಡ್ತಾ ಇರಬೇಕು.
1: ಅಂದ್ರೆ ಒಂದು ಗಿಡ 25 ವರ್ಷ ಬಾಳಿಕೆ ಬರ್ತದೆ.
0: 25 ವರ್ಷ ಮೇಲೆ ಆ ಗಿಡ ಅಲ್ಲಲ್ಲ, ಹೊಸ ಹೊಸ ಮೊಳಕೆ ಬರುವುದರಲ್ಲಿ ಕಾಯಿ ಆಗುದು. ಕಳೆದ ವರ್ಷ ಬಂದ ಬಳ್ಳಿಯಲ್ಲಿ ಈ ವರ್ಷ ಕಾಯಿ ಆಗುದಿಲ್ಲ, ಈ ವರ್ಷ ಬಂದ ಬಳ್ಳಿಯಲ್ಲೇ ಈ ವರ್ಷ ಕಾಯಿ ಆಗುದು. ಅದರಿಂದಾಗಿ ಒಂದು ಗೃಹತಿಗೆ ಬೇಕಾಗಿ ಕಳೆದ ವರ್ಷದ ಬಳ್ಳಿ ನಾವು ನಿಲ್ತೀವಿ, ಅದಕ್ಕಿಂತ ಮುಂಚಿನ ವರ್ಷದ ಕಟ್ ಮಾಡ್ತೀವಿ,
1: ಅದು ಅದರಷ್ಟಕ್ಕೆ ಬರ್ತದೆ.
0: ಅದನ್ನ ಅಷ್ಟಕ್ಕೆ ಬರ್ತದೆ.
1: ಒಂದು ಕಂಬ ಗಟ್ಟಿಯಾಗಿ ಊರಿ ಅದನ್ನು
0: ಕಂಬ ಗಟ್ಟಿ ಇರಬೇಕು,
1: ಆಧಾರ ಕೊಟ್ಟು ಬಿಟ್ರೆ ಮತ್ತೆ ಅದು ಅದರ ಕೆಲಸವನ್ನು ಅದು ಮಾಡಿಕೊಳ್ತದೆ ಅಲ್ವಾ. ಹಾಗಾಗ ಹಳೆ ಎಲೆಗಳನ್ನು ಕಟಾವು ಮಾಡಬೇಕು,
0: ತುಂಬಾ ಜಾಗ್ರತೆಯಲ್ಲಿ ಮಾಡಬೇಕು. ತುಂಬಾ ಮುಳ್ಳಲ್ವಾ, ಭಯಂಕರ ಮುಳ್ಳಲ್ಲ, 3 ವರ್ಷ ಆದನೆ ಅಂದ್ರೆ ಮುಳ್ಳೆಲ್ಲ ಹೋಗ್ತದೆ. ನಾವು ಹೊಸ ಪ್ಲಾಂಟಿಂಗ್ ಮಾಡುವ ಬಳ್ಳಿಗಳು ಮುಳ್ಳು ಇಲ್ಲದಾಗಿರ್ಬೇಕು ಅಂತ ಹೇಳಿದ್ರೆ, 3 ವರ್ಷ ಆದ ಕೂಡಲೇ ಮುಳ್ಳುಗಳೆಲ್ಲ ತನ್ನಷ್ಟಕ್ಕೆ ಹೋಗಿರ್ತದೆ ಅಂತ ಹೇಳಿದ್ರೆ, ಅದು ಒಂದು ನಡೀಲಿಕ್ಕೆ ಒಂದು ಅದು ಬೆಳೆದಿರುವಂತ ಬಳ್ಳಿಯಲ್ಲಿ ಮುಳ್ಳುಗಳು ಇರುವುದಿಲ್ಲ.
1: ಈಗ ತುಂಬಾ ಲೇಬರ್ ಅನ್ನು ಬಯಸುವಂತ ಅಥವಾ ಕೆಲಸವನ್ನು ಬಯಸುವಂತ ಕೃಷಿಯ ಇದು
0: ಇಲ್ಲ? ಇಲ್ಲ, ಏನಿಲ್ಲ ಏನಿಲ್ಲ. ವರ್ಷಕ್ಕೆ ಹುಲ್ಲುಗಳಿದ್ರೆ ಒಂದು ಕಡಿಬೇಕು, ಮತ್ತೆ ಡ್ರಿಪ್ ಅಲ್ಲಿ ಎವ್ರಿ 10 ಡೇಸ್ ಅಲ್ಲಿ ಗೊಬ್ಬರ ಕೊಡ್ತಾ ಇರ್ಬೇಕು. ಗೊಬ್ಬರ ಅಂತ ಹೇಳಿದ್ರೆ ಜಾಸ್ತಿ ಏನು ಮಾಡ, ನನ್ನದು 900 ಕಂಬ ಇದೆ, 900 ಕಂಬದಲ್ಲಿ ಸಾಧಾರಣ 4 ಗಿಡ ಆಗಿ 3600 ಗಿಡ ಇದೆ. 3600 ಗಿಡಕ್ಕೆ 2 ಕೆಜಿ ಗೊಬ್ಬರ ಎಂತಾದ್ರೂ ಸಾಕು. 19-7 ಕೊಡ್ಬೋದು ಅಥವಾ 17-44-0 ಕೊಡ್ಬೋದು. ಎವ್ರಿ 10 ಡೇಸಲ್ಲಿ 2 ಕೆಜಿಯಷ್ಟು ಒಂದು ಕೊಟ್ಟರೆ ಅದಕ್ಕೆ ಒಂದು ಗ್ರೋತ್ ಆಗ್ತದೆ. ವರ್ಷಕ್ಕೆ 1-2 ಸಲ ಹ್ಯುಮಿಕ್ ಆಸಿಡ್ ಕೊಡ್ಬೋದು. ಅದೇ ಥರ ಒಂದು ಸಗಣಿ ನೀರು ಕೊಟ್ಟರೆ ಭಾಳ ಒಳ್ಳೆಯದು. ನಮಗೆ ಇಷ್ಟಿದ್ದ ಕಾರಣ ಕೊಡಲಿಕ್ಕೆ ಆಗುವುದಿಲ್ಲ. ಸಣ್ಣ ಒಂದು ಮನೆಯಲ್ಲಿ ಕೂಡ 1-2 ಸಾಕಿ ಟೆರಸ್ನ ಮೇಲೆ ಎಲ್ಲ ಹಾಕ್ಬೋದು, ಅದು ನೋಡಲಿಕ್ಕೆ

0: ಒಂದು ಚಂದ ಇರ್ತದೆ. ಒಂದು ಟರ್ಸ್ನ ಮೇಲೆ ಒಂದು ಡ್ರಾಗನ್ ಫ್ರೂಟ್ ಒಂದು ಕಾಯ ಇರೋದು ನೋಡಿದ್ರೆ ಎಷ್ಟು ಚಂದ ಆಗುತ್ತೆ.
1: ಈಗ ನಾವು ಈ ನಗರ ಪ್ರದೇಶದ ಜನ ಒಂದು ಸ್ವಂತ ಗಿಡ ಬೆಳೆದು ಹಣ್ಣು ಮಾಡಿ ತಿನ್ಬೇಕು ಅಂತ ಆಸೆ ಪಟ್ಟರೆ ಟೆರೆಸ್ನಲ್ಲಿ ಬೆಳಿಬಹುದು.
0: ಮಾಡ್ಬೋದು. ನಾನು ನನ್ನ ಕಡೆಯಿಂದ ಒಂದು ನನ್ನ ಒಂದು ಫ್ರೆಂಡ್ ಒಂದು 4 ಬಳ್ಳಿಗೊಂಡೋಗಿ ಡೆಲ್ಲಿಯಲ್ಲಿ ಉತ್ತಮ್ ನಗರಲ್ಲಿ 26 ಫ್ಲೋರ್ನ ಮೇಲೆ ಟಾಪ್ ಫ್ಲೋರ್ ಅಲ್ಲಿ ಇವರು ಇರೋದು, ಅದನ್ನ ಮೇಲೆ ಒಂದು ಇದರಲ್ಲಿ ಏನೋ ಒಂದು ಸ್ವಲ್ಪ ಮಣ್ಣು ಹಾಕಿ ಅಂದ್ಬಿಟ್ಟು ಲಾಸ್ಟ್ ಕಾಯಿ ಅದು ನನಗೆ ಫೋಟೋ ಕಳಿಸಿ.
1: ಅಲ್ಲಿ ಬೆಳಿಬಹುದು, ಒಟ್ಟು ಬಿಸಿಲಿದ್ರೆ ಸಾಕು. ಕುಂಡದಲ್ಲಿ ಕೂಡ
0: ಹಾಕ್ಬೋದು.
1: ಗಟ್ಟಿ ಅದೊಂದು ಆಧಾರ ಕಂಬ ಕೊಡಬೇಕು.
0: ಹೌದು, ಅದಕ್ಕೆ ಸಣ್ಣ ಚಟ್ಟಿ ಸಾಕಾಗೋದಿಲ್ಲ, ಒಂದು 50 ಲೀಟರ್ ಬಾರ್ಲ್ ಎಲ್ಲ ಕಟ್ ಮಾಡಿ ನೆಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮಗೆ ಅದಕ್ಕೆ ಗೊಬ್ಬರ ಎಲ್ಲ ಜಾಸ್ತಿ ಕೊಡಬೇಕಾಗ್ತಲ್ಲ, ಅದರಿಂದಾಗಿ ಸ್ವಲ್ಪ ಏರಿಯಾ ಆಗ್ಲಿಕ್ಕಿಲ್ಲ, ಸ್ವಲ್ಪ ಜಾಸ್ತಿ ಏರಿಯಾ ಬೇಕು. ಚಟ್ಟಿ ಅಷ್ಟು ಗಟ್ಟಿ ಬೇಕು ಅಂದ್ರೆ ಪೊಳೆ ತಿನ್ಬಾಗಲ್ಲಿ ಕೂಡ ಆಗ್ಬೋದು, ಅದಕ್ಕೆ ಮೇಲೆ ಹೋಗಿ ಬೀಳ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು.
1: ಅಂದ್ರೆ ಅದು ಬೆಳೆದು ವಿಸ್ತಾರ ಆಗಿ ಹಬ್ಲಿಕ್ಕೆ ತಕ್ಕ ಜಾಗ ಬೇಕು. ಈಗ ಒಂದು ಗಿಡ ಮತ್ತೊಂದು ಗಿಡದ ನಡುವೆ ಎಷ್ಟು ಅಂತರ ಕೊಡಬೇಕು?
0: ನಾವು ತೋಟದಲ್ಲಿ ಮಾಡುವಾಗ ಒಂದು ಸೈಡ್ ಹೋಗುವ ಸೈಡಿಗೆ ಒಂದು 10 ಫೀಟ್ ಕೊಡಬೇಕಷ್ಟೇ, ಮತ್ತೆ ಒಂದು ಚಾಲಿಗೆ ಬರುವಾಗ 8 ಫೀಟ್. 10 ಫೀಟ್ ಆಗಲ್ಲ ಕೊಟ್ಟರು ನಮಗೆ 3 ವರ್ಷ ಎಲ್ಲ ಆದಮೇಲೆ ಅದನ್ನ ಮಧ್ಯದಲ್ಲಿ ಆರಾಮ್ಸೆ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ
1: ಆಗ್ತದೆ.
0: ಅಲ್ಲಿ ಆ ಸೈಡಿಂದ ಈ ಸೈಡಿಂದ ಬಳ್ಳಿ ಬಂದು ಮುಳ್ಳಿದ್ದ ಕಾರಣ ಇಲ್ಲ, ಅದರ ತೊಂದರೆ ಇಲ್ಲ.
1: 10 ಫೀಟ್ ಅಂತರ ಸಾಕು,
0: ಮಿನಿಮಮ್ 10 ಫೀಟ್ ಬೇಕು. ನಡೆಯುವಾಗ ತುಂಬಾ ದೂರ ಆಯ್ತಲ್ಲ ಅಂತ ನೋಡಿದ್ರು, ಇದು 3 ವರ್ಷ ಆಗುವಾಗ ಆಚೆಯಿಂದ ಈಚೆಯಿಂದ ಬಳ್ಳಿ ಬಂದನಂದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮಧ್ಯದಲ್ಲಿ ಒಂದು ಕಾಯಿ ಬಂದ್ರೆ ಅದು ಕಟ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಅಲ್ಲ.
1: ಈಗ ನೀವು ನಿಮ್ಮಷ್ಟಕ್ಕೆ ಬೆಳಿತೀರಾ ಅಲ್ವಾ, ತುಂಬಾ ಕೆಲಸಗಾರರನ್ನು?
0: ನನಗೆ ಮೇಯ್ನ್ ಆಗಿ ನೋಡುವವರು ಒಬ್ಬರಿದ್ದಾರೆ, ನಾನು ಮತ್ತೆ ಸಣ್ಣ ಸಣ್ಣ ಕೆಲಸಗಳೆಲ್ಲ ನಾನೇ ಮಾಡ್ತೇನೆ. ಬೆಳಿಗ್ಗೆ ಎಲ್ಲ ದಿವಸ ಒಂದು 8:30 to 10:00 ತನಕ ನಾನು ತೋಟದಲ್ಲಿ ಹೋಗಿ ಸಣ್ಣ ಸಣ್ಣ ಕಟ್ಟಿಂಗ್ಗಳಿದ್ರೆ ಅದು ನಾನೇ ಮಾಡ್ತೇನೆ.
1: ಈಗ ಬಹುಶಃ ಕಡಬದಿಂದ ನಮ್ಮ ಮಂಗಳೂರಿನ ಈ ಸ್ಟುಡಿಯೋಕ್ಕೆ ಬರುವಾಗ ಕೂಡ ಒಂದು
0: ಗಿಡವನ್ನೆಲ್ಲ
1: ಸವಾರಿ ಬಂದಿದ್ದೀರಿ ಅಲ್ವಾ, ತುಂಬಾ ಚಂದ ಕೂಡ ಈ ಡ್ರ್ಯಾಗನ್ ಫ್ರೂಟ್ ಹಣ್ಣಾಗುವ ಸಮಯದಲ್ಲಿ ತೋಟ.
0: ನಾವು ಬಿಸಿನೆಸ್ ಅಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಇರ್ಬೋದು ಅಥವಾ ಏನೋ ಟೆನ್ಷನ್ ಅಲ್ಲಿ ಇರ್ತದೆ, ಬೆಳಿಗ್ಗೆ ತೋಟಕ್ಕೆ ಹೋಗಿ ಅದರಲ್ಲಿ ಒಂದು ಕಾಯಿ ಒಂದು ಹೂ ಎಲ್ಲ ನೋಡುವಾಗ ನಮ್ಮ ಟೆನ್ಷನ್ ಎಲ್ಲ ಒಂದು ಸೈಡ್ ಹೋಗಿ ಒಂದು ಸೈಲೆಂಟ್ ಲೈಫ್.
1: ಈಗ ಒಟ್ಟಾಗಿ ನೀವು ಡ್ರ್ಯಾಗನ್ ಬೆಳೆಯ ಬಗ್ಗೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಕಿವಿ ಮಾತು ನಿಮ್ಮದು?
0: ಯಾರಾದರೂ ಕೃಷಿಗೆ ಬರುವವರಿದ್ರೆ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಒಂದು 300 ಕಂಬ 400 ಕಂಬ ಮಿನಿಮಮ್ ಹಾಕದೆ ಬಂದು ಏನು ಸುಖ ಇಲ್ಲ ಅಂತ ಹೇಳ್ತೇನೆ. ಒಂದು 10 ಕಂಬ ಹಾಕಿದ್ರೆ ಅಂದರೆ ಒಂದು ಸಲ ಕಟ್ ಮಾಡುವಾಗ 1 ಕಿಂಡಲ್ ಕಾಯಿ ಬರ್ತದೆ, ಅದು ಅವರಿಗೆ ಬಿಡಲಿಕ್ಕೂ ಅಲ್ಲ ತಿನ್ನಲಿಕ್ಕೂ ಅಲ್ಲ, ಅದು ಕಂಡೀಷನ್ ಆಗ್ತದೆ. ಹಾಗೆ ಲೋಕಲಲ್ಲಿ ಅಷ್ಟು ಮಾರ್ಕೆಟ್ ಇಲ್ಲ, ನಾವೆಲ್ಲ ಬೆಂಗಳೂರು ಎರ್ನಾಕುಳಂ ಕ್ಯಾಲಿಕಟ್ಟಿಗೆಲ್ಲ ಹೋಲ್ಸೇಲ್ ಕೊಡ್ತಾ ಇದ್ದಾರೆ. ನಮ್ಮ ಸಿಟಿಯಲ್ಲಿ ಒಂದು 25 ಅಥವಾ 50 ಕೆಜಿ ಹಣ್ಣು ಬಂದರೆ ನಮ್ಮ ಸಿಟಿಯಲ್ಲಿ ಸೆಲ್ಲಿಂಗ್ ಆಗಲಿಕ್ಕಿಲ್ಲ. ಮಂಗಳೂರಲ್ಲಿ ಆದರೆ ಓಕೆ, ಅಲ್ಲಿ ಕೊಂಡೋದ್ರೆ 50 ಕೆಜಿ 1 ಕಿಂಟಲ್ಗೆ ಮಾರ್ಕೆಟ್ ಸಿಗ್ತದೆ. ಸಣ್ಣ ಹಿಂಡೀರಿಲ್ ಏರಿಯಾ ಆದರೆ ಈ ಒಂದು 10 ಕಂಬ 20 ಕಂಬ ಎಲ್ಲ ಇಟ್ಟರೆ ಅಂತ ಹೇಳಿದ್ರೆ ತುಂಬ ಗ್ರೋತ್ ಆಗ್ತದೆ. ಒಂದು ಕಂಬದಲ್ಲಿ ಒಂದು ಸೀಸನಲ್ಲಿ ಒಂದು 25-50 ಕೆಜಿ ಬರ್ತದೆ ಒಂದು ಕಂಬದಲ್ಲಿ. ಒಂದೇ ಸೈಲಮ್ ಟೈಮ್ ಒಂದು ಟೈಮ್ ಒಂದು 4 ಕೆಜಿ 5 ಕೆಜಿ ಮಿನಿಮಮ್ ಬರ್ತದೆ. ಒಂದು 10 ಕಂಬ ಇದ್ದವನು 50 ಕೆಜಿ ಬಂದರೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ಒಂದು 2 ಕೆಜಿ 3 ಕೆಜಿ 4 ಕೆಜಿ ಅಥವಾ ಅಲ್ಲ.
1: ಹಾಗಾಗಿ ನೀವು ತುಂಬಾ ಹೆಚ್ಚು ಕಂಬಗಳನ್ನು ನೆಟ್ಟು ಅದರಿಂದ ತುಂಬಾ ಆದಾಯ ಗಳಿಸಬಹುದು. ಡ್ರ್ಯಾಗನ್ ಬೆಳೆಯೋದು ಕೂಡ ಸುಲಭ, ಮಳೆ ಅಗತ್ಯ ಇಲ್ಲ.
0: ಏನು ಏನು ರೋಗಗಳಂತ ಹೇಳಿದ್ರೆ ಒಂದು ಫಂಗಿಸೈಡ್ ಒಂದು ಬರ್ತದೆ, ಅದು
1: ಫಂಗಸ್
0: ಒಂದು ಬರ್ತದೆ. ಅದಕ್ಕೆ ಒಂದು ಫಂಗಸ್ ಬಂದ ಕೂಡಲೇ ದಯ್ಯೆ ಕಟ್ ಮಾಡಿ ಒತ್ತಿಸಿ ಬಿಡುದು, ಅದಲ್ಲಾದ್ರೆ ಅದು ಸ್ಪ್ರೆಡ್ ಆಗ್ತದೆ. ಅದು ಜಾಸ್ತಿ ತಲೆಗೆ ತೆಕ್ಕೊಳ್ಳದೆ ತೋಟವೇ ಬಿಟ್ಟು ಹೋದವರು ಕೂಡ ಇದ್ದಾರೆ. ಒಂದು ಫಂಗಸ್ ಬಂದ ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಆ ಫಂಗಸ್ ಸ್ಪ್ರೆಡ್ ಆದ್ರೆ ತೋಟ ಹೋಯ್ತು, ಮತ್ತೆ ಅದರಿಂದ ತಿನ್ಲಿಕ್ಕೆ ಆಗುದಿಲ್ಲ.
1: ಇದಕ್ಕೆ ಬರುವ ಮುಖ್ಯ ರೋಗ ಫಂಗಸ್ ರೋಗ.
0: ಫಂಗಸ್ ರೋಗ ಬರುವುದು ಡಿಸೆಂಬರ್ ಜನವರಿ ಮಂಜು ಉಂಟಲ್ಲ,
1: ಆ
0: ಮಂಜು ಇರುವ ಟೈಮಲ್ಲಿ ಮಾತ್ರ ಬರುವಂಥದ್ದು. ಆ ಟೈಮಲ್ಲಿ ಆದಷ್ಟು ಅದಕ್ಕೆ ಮದ್ದುಗಳಿದೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಅದಕ್ಕೆ ಮದ್ದು ಹಾಕಿದ್ರೆ ಅದು ಅಲ್ಲಿಗೆ ನಿಂದು ಹೋಗ್ತದೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಸ್ಪ್ರೆಡ್ ಆದ್ರೆ ಮತ್ತೆ
1: ಜಾಗ್ರತೆ
0: ಬೇರೆ ಯಾವ ವಿಷಯ ಇಲ್ಲ. ಮಾತ್ರ ಒಂದು ಮೊಳಕೆ ಬಂತು, ಒಂದು ಸಣ್ಣ ಸ್ಟಾರ್ಟಿಂಗ್ ಅಲ್ಲಿ ಮೊಳಕೆ ಮೇಲೆ ಬರುವಾಗ ಈ ಪುರು ಅಂತ ಹೇಳ್ತಾರಲ್ಲ ಸ್ನೇಹಿಲೆ,
1: ಬಸವನ
0: ಹುಳ ಜಾಸ್ತಿ ತಿಂತದೆ. ಬಸವನ ಹುಳ ತಿನ್ನದಾಗೆ ನಾವೇನಾದ್ರೆ ಮದ್ದುಗಳು ಇದೆ ಹಾಕಬೇಕು, ಅದು ತಿಂದು ಮುಗಿಸಿದ್ರೆ ಒಂದು ದಿವಸ ಅಲ್ಲಿ ಒಂದು ಮೊಳಗೆ ಕಂಪ್ಲೀಟ್ ತಿಂದೋಗ್ತದೆ. ಅದು ಮಾತ್ರ ಇದ್ರೆ ಮೇನ್ ರೋಗಗಳು ಅಥವಾ ಸೈಡ್ ಎಫೆಕ್ಟ್ ಆಗಿ ಬರುವಂತ.
1: ನೀವು ಏನ್ ಮಾಡ್ತೀರಿ ಫಂಗಸ್ ಮತ್ತು ಬಸವನ ಹುಳ ಬಾರದ ಹಾಗೆ?
0: ಫಂಗಸ್ಗೆ ಒಂದು ಮದ್ದು ಸಿಗ್ತದೆ, ಅದು ಎಲ್ಲಿಂದ ಫಂಗಸ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಒಂದು ಫೀಟ್ ಕೆಳಗೆ ಕಟ್ ಮಾಡಿ ಅದು

0: ಬಿಸಾಡಿಯಲ್ಲಿ ಒಂದು ಫುಲ್ಲು ಸುತ್ತಮುತ್ತ ಇರುವುದಕ್ಕೆಲ್ಲ ಒಂದು ಇದಾಗ್ತೀವಿ. ಪೂರ್ವ ಬರೋದಾಗಿ ನಾವು ಒಂದು ಕೆಮಿಕಲ್ ಒಂದು ಸಿಗ್ತದೆ, ಒಂದು ಸ್ಪ್ರೇ ಒಂದು ಸಿಗ್ತದೆ,
1: ಬಳಸ್ತೇನೆ.
0: ಕಾಯಿ ಬಂದ ಮೇಲೆ ಏನು ಅದಕ್ಕೆ ಆಗುವಂತಲ್ಲ, ಮತ್ತೆ ನೂರಲ್ಲಿ ಅಥವಾ ಸಾವಿರ ಕಾಯಲ್ಲಿ ಒಂದ ಎರಡು ಏನಾದರೂ ಸ್ವಲ್ಪ ಕಲರ್ ಫೇಡ್ ಎಲ್ಲ ಇರ್ಬೋದು. ಬೇರೆ ಕಾಯಿ ಸಂಬಂಧಪಟ್ಟ ನಮಗೆ ಏನೇನು ತೊಂದರೆ ಇಲ್ಲ. ಬಾಕಿ ರಂಬುಟಾನ್ ಆದರೂ ತುಂಬ ಗಿಳಿಯೆಲ್ಲ ತಿಂತದೆ, ಇದಕ್ಕೆ ಗಿಳಿದೊಂದು ಪ್ರಾಬ್ಲಮ್ ಏನಿಲ್ಲ. ಅಥವಾ ಇನ್ನೊಂದು ಯಾವುದು ಮಂಗ ಆಗಲಿ ದನ ಆಗಲಿ ಆಡಾಗಲಿ ಯಾವುದೂ ಪ್ರಾಬ್ಲಮ್ ಇಲ್ಲ.
1: ಸರಿ, ಈಗ ಒಟ್ಟು ಈ ಕ್ಯಾಕ್ಟಸ್ನಂತಹ ದಂಟಿನ ಮಾದರಿಯಲ್ಲಿರುವಂಥ ಎಲೆಗಳನ್ನೇ ತುಂಡರಿಸಿ ನೆಟ್ಟು ಆ ಎಲೆಗಳೇ ಮುಂದೆ ಡ್ರ್ಯಾಗನ್ ಪ್ರಾಣಿಯಂತಹ ವಿಚಿತ್ರ ಮತ್ತು ವಿಶಿಷ್ಟ ರೂಪದ ದೊಡ್ಡ ಗಿಡಗಳಾಗಿ ಬೆಳೆದು ಎಲೆಗಳ ಇಕ್ಕೆಲೆಗಳಲ್ಲಿ ಕೂಡ ಮುಳ್ಳು ಮುಳ್ಳುಗಳಲ್ಲಿ ಹೂವರಳಿ ಮಿಡಿಗಳು ಮೂಡಿ ಒಂದೇ ತಿಂಗಳ ಅವಧಿಯಲ್ಲಿ ಬೊಗಸೆ ಗಾತ್ರದ ಸುಂದರ ಈ ಕಮಲದ ಹಣ್ಣು ನಮ್ಮ ಕೈ ಸೇರಬಹುದು, ಕೈ ತುಂಬಬಹುದು ಅಂತ ನೀವು ಹೇಳ್ತೀರಿ ಅಲ್ವಾ? ಸರಿ, ಇಲ್ಲಿವರೆಗೆ ಬಂದು

0: ವಿಶಿಷ್ಟ ರೂಪದ ದೊಡ್ಡ ಗಿಡಗಳಾಗಿ ಬೆಳೆದು ಎಲೆಗಳ ಇಕ್ಕೆಲೆಗಳಲ್ಲಿ ಕೂಡ ಮುಳ್ಳು ಮುಳ್ಳುಗಳಲ್ಲಿ ಹೂವರಳಿ ಮಿಡಿಗಳು ಮೂಡಿ ಒಂದೇ ತಿಂಗಳ ಅವಧಿಯಲ್ಲಿ ಬೊಗಸೆ ಗಾತ್ರದ ಸುಂದರ ಈ ಕಮಲದ ಹಣ್ಣು ನಮ್ಮ ಕೈ ಸೇರಬಹುದು, ಕೈ ತುಂಬಬಹುದು ಅಂತ ನೀವು ಹೇಳ್ತೀರಿ
1: ಅಲ್ವಾ?
0: ಸರಿ, ಇಲ್ಲಿವರೆಗೆ ಬಂದು ನಮ್ಮ ಸ್ಟುಡಿಯೋಗೆ ಬಂದು ಈ ಡ್ರ್ಯಾಗನ್ ಹಣ್ಣಿನ ಕುರಿತ ಇಷ್ಟು ಮಾಹಿತಿಗಳನ್ನು ನಮಗೆ ನೀಡಿದ್ದೀರಿ. ಧನ್ಯವಾದಗಳು ಸರ್.
1: ನಮಸ್ಕಾರ.
2: ಇದುವರೆಗೆ ಕಡಬ ತಾಲೂಕಿನ ಬಿಜು ಮ್ಯಾಥ್ಯೂ ಅವರ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಾವಿತ್ರಿ ಪೂರ್ಣಚಂದ್ರ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91.3% ಹೆಚ್ಚಳ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ 6 ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡಾ 43.9% ಶೇಕಡಾ 76% ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡಾ 38% ಶೇಕಡಾ 90% ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡಾ 46% ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ. ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡಾ 87% ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡಾ 5% ಶೇಕಡಾ 60.2% ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಖಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ

0: ಕ್ಷೇತ್ರಕ್ಕಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿಸುವಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026ರ 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹಾ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 150,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತದ 16 ಸದಸ್ಯರನ್ನೊಳಗೊಂಡ ಟಿ20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026ರ ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲಿಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ

0: ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026, 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಬೆಂಗಳೂರು ಐಐಎಸ್ಸಿ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿ, ಮನ್ ಕಿ ಬಾತ್ನಲ್ಲಿ ಶ್ಲಾಘನೆ. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ನೂತನ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜೂರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನಾ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಮತ್ತು ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಹರಿ, ಲಂಗ್ಡಾ, ಬೆಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ನಡೆಸುತ್ತಿರುವಂತಹ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು 1,000 ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ

0: ಐತಿಹಾಸಿಕ ದಾಖಲೆಗಳು, ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1400 ರಿಂದ 1500 ವರ್ಷಗಳಷ್ಟು ಹಳೆಯ ತಾಮ್ರ ಫಲಕಗಳ ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜ್ಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದು ಹೇಳಿದ್ದಾರೆ.
1: ಹಮ್ ಭಾರತೀಯೋ ಮೇ ಖಗೋಳ ವಿಜ್ಞಾನ ಯಾನಿ ಆಸ್ಟ್ರೋನಾಮಿ ಕೋ ಲೇಕರ್ ಹಮೇಶಾ ವಿಶೇಷ ಆಕರ್ಷಣ ರಹಾ ಹೈ ಹಮಾರೆ ದೇಶ ಮೇ ಆಜ್ ಭಿ ಸದಿಯೋ ಪುರಾನಿ ಅಬ್ಸರ್ವೇಟರೀಸ್ ಮೌಜೂದ್ ಹೈ. यहां अद्भुत मैथमेटिकल डिस्कवरीज हुई हैं. नेविगेशन हो, पंचांग हो या हमारे पर्व त्योहार, इन सब का संबंध आकाश और तारों से रहा है. हमारे यहां एस्ट्रोनॉमी ने हर पीढ़ी में कौतूहल जगाया है, उसे एक्सप्लोरेशन के लिए प्रेरित किया है और आज के युवाओं में भी इसे लेकर काफी उत्साह दिखाई देता है. आजकल आप भी देखते होंगे देश भर में एस्ट्रोनॉमी क्लब्स तेजी से लोकप्रिय हो रहे हैं. बड़े शहरों से लेकर छोटे कस्बों तक, स्कूलों से लेकर पार्कों तक इनकी गतिविधियां दिखाई देती हैं. मुझे बेंगलोर एस्ट्रोनॉमिकल सोसाइटी के बारे में जानकारी मिली. यहाँ ऑब्जर्वेशनल सेशंस आयोजित किए जाते हैं. इस संस्था ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है. खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है. रात में तारों को निहारना अपने आप में अद्भुत अनुभव होता है. एस्ट्रो केरला नाम की एक संस्था नाइट ऑब्जर्वेशन कैंप और वर्कशॉप आयोजित करती है. यहाँ युवा साथी टेलीस्कोप बनाना और स्टार मैप्स का इस्तेमाल करना सीखते हैं. राजकोट के बिग बैंग एस्ट्रोनॉमी क्लब ने गिर के जंगलों से लेकर कच्छ के रण तक अनेक एस्ट्रोनॉमी इवेंट्स आयोजित किए हैं. ज्योतिर्विद्या परिसंस्था भी एस्ट्रोनॉमी के सबसे पुराने संस्थानों में से एक है. यहाँ ऑब्जर्वेशनल फैसिलिटीज के साथ साथ बुक्स, लाइब्रेरी और टेलीस्कोप लाइब्रेरी की सुविधा भी है. मैं आईसेक का भी जिक्र करना चाहूंगा. यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है. मैं युवाओं से आग्रह करूंगा कि वे किसी एस्ट्रोनॉमी क्लब से जरूर जुड़े और इन छुट्टियों में किसी प्लेनेटेरियम को भी जरूर देखने जाए.
0: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಆರ್ BAS ಇಸ್ ಎ ನಾನ್ ಪ್ರಾಫಿಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ವಿ ಪ್ರಮೋಟ್ ಆಸ್ಟ್ರೋನಮಿ ಆಸ್ ಎ ಹಾಬಿ ಟು ಆಲ್ ಜನರಲ್ ಪಬ್ಲಿಕ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಕಾಲೇಜಸ್ ಹೂ ಆಸ್ಪೈರ್ ಎ ಕೆರಿಯರ್ ಇನ್ ಆಸ್ಟ್ರೋನಮಿ. ವಿ ಕಂಡಕ್ಟ್ ಪ್ರೈಮರಿಲಿ 4 ಟೈಪ್ಸ್ ಆಫ್ ಆಕ್ಟಿವಿಟೀಸ್. 1 ವಿ ಡೂ ಔಟ್ರೀಚ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವೇರ್ ವಿ ಇನ್ಕಲ್ಕೇಟ್ ಎ ಕ್ಯೂರಿಯಾಸಿಟಿ ಇನ್ ಸ್ಟೂಡೆಂಟ್. ಸೊ ವಿ ಡೂ ಇಟ್ ಆಲ್ ಓವರ್ ಕರ್ನಾಟಕ, ತಮಿಳುನಾಡು, ಎನಿವೇರ್ ರಿಕ್ವೆಸ್ಟ್ ಕಮ್ಸ್ ಫ್ರಮ್. ದಿ ಸೆಕೆಂಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಡೂ ಫಾರ್ ದ ಜನರಲ್ ಪಬ್ಲಿಕ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅ ಸ್ಟಾರ್ ಪಾರ್ಟಿ ವೇರ್ ಅಂಡರ್ ಡಾರ್ಕ್ ಸ್ಕೈಸ್ ಹೂ ಎವರ್ ಇಸ್ ರಿಜಿಸ್ಟರ್ಡ್ ಅಸ್ ಕ್ಯಾನ್ ಕಮ್ ಅಂಡ್ ದೆನ್ ದೇ ಡೂ ಸ್ಟಾರ್ ಗೇಜಿಂಗ್ ವಿತ್ ಅಸ್ ಥ್ರೂ ದ ನೈಟ್. ಮೋಸ್ಟ್ ಆಫ್ ದ ವಾಲಂಟಿಯರ್ಸ್ ಹೂ ಬ್ರಿಂಗ್ ದರ್ ಎಕ್ವಿಪ್ಮೆಂಟ್ ವಿಲ್ ಶೋ ಕೇಸ್ ಟು ಪೀಪಲ್ ಅಬೌಟ್ ಸ್ಟಾರ್ ಕ್ಲಸ್ಟರ್ಸ್, ಗ್ಯಾಲಕ್ಸೀಸ್ ಎಕ್ಸೆಟ್ರಾ. ದ ಥರ್ಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅಸ್ ಒನ್ ಡೇ ವರ್ಕ್ಶಾಪ್ಸ್ ಫಾರ್ ಆಸ್ಟ್ರೋನಮಿ ಎಂಥೂಸಿಯಸ್ ವೇರ್ ದೇ ವಾಂಟ್ ಟು ನೋ ಹೌ ಟು ಇದರ್ ಸ್ಟಾರ್ಟ್ ಅ ಕೆರಿಯರ್ ಇನ್ ಆಸ್ಟ್ರೋನಮಿ ಆರ್ how to start their hobby and sustain the hobby. This one-day workshop, we conduct partnership with education institutions in Bangalore.
0: Basic Rajaya Avadhiyali Yuvakaru Khagola Vignana Chatuvatikegalalli Bhagiyaguvante Pradhani Narendra Modi Avaru Kare Nididdare. Uttara Pradeshadalli Ganga Dolphin Rakshanege Balasalada Bharatada Modala Dolphin Rescue Ambulance Kuritu Pradhani Visheshavagi Ullekhisiddare. Kaluviyalli Silukidda Dolphin Annu Sumaru 13 Gantegala Karyachane

0: ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18 ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11 ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಹೆಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25 ಕೊನೆಗೊಳ್ಳಲಿದೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಹಾಗೂ ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ಅವಧಿಯ ಈ ಅಧ್ಯಯನ ಜಲ ಹೊರೆ ಆಗುತ್ತಿರುವ ಆರ್ಥಿಕ ಹಾನಿ ಹಾಗೂ ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015 ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015 ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ನ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕರ್ನಾಟಕದ 6 ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ

0: ಪುರಸ್ಕಾರಕ್ಕೆ ಭಾಜನವಾಗಿವೆ. 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಲ್ಲಿನ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟ್ರೀಯ ಮಟ್ಟದ ಪುರಸ್ಕಾರಕ್ಕೆ ಪಾತ್ರವಾಗಿರುವಂತಹ ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಶ್ರೇಯಾ ಘೋಷಾಲ್ ಹಾಡಿರುವ ರಾಟೆ ಚಿತ್ರದ ಗೀತೆ, ಸಾಹಿತ್ಯ ಎಪಿ ಅರ್ಜುನ್, ಸಂಗೀತ ವಿ ಹರಿಕೃಷ್ಣ.

0: ಸಂತೋಷ್ ವೆಂಕಿ ಹಾಡಿದ ರಾಟಿ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಮಣಿಶರ್ಮಾ ಸಂಗೀತ ನೀಡಿರುವ ಮಾರ್ಟಿನ್ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಸೋನು ನಿಗಮ್ ಮತ್ತು ಶ್ರುತಿಕಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಗೀತಾ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಅನನ್ಯ ಭಟ್ ಹಾಡಿರುವ ಗೀತೆ. ರಚನೆ ಗೌಸ್ಪೇರ್, ಸಂಗೀತ ಅನುಪ್ ರುಬೆನ್ಸ್.

ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ ಕೇಳಿ ಸಂಜು ವೆಡ್ಸ್ ಗೀತ ಭಾಗ ಎರಡು ಚಿತ್ರದ ಗೀತೆಯನ್ನು. ರಚನೆ ಕವಿರಾಜ್, ಸಂಗೀತ ಶ್ರೀಧರ್ ವಿ ಸಂಭ್ರಮ್.

ಚಿತ್ರ ಜೀತು, ಸಾಹಿತ್ಯ ಎಎಸ್ ಜೀವನ್, ಸಂಗೀತ ನೀಡಿದ್ದಾರೆ ವಿಕಾಸ್ ವಸಿಷ್ಠ, ಹಾಡಿರುವ ಕಲಾವಿದರು ಸೋನು ನಿಗಮ್ ಹಾಗೂ ಅನುರಾಧ ಭಟ್.

ಕಪಿಲ್ ನಾಯರ್ ಅವರ ಧ್ವನಿಯಲ್ಲಿ ಕೇಳಿ ಭೂತಕಾಲ ಚಿತ್ರದ ಗೀತೆಯನ್ನು. ಸಾಹಿತ್ಯ ಸಚಿನ್, ಸಂಗೀತ ಪ್ರಮೋದ್.

0: ವಾಸುಕಿ ವೈಭವ ಹಾಡಿದ ಮಿಸ್ ನಂದಿನಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಹಾಗೂ ಸಂಗೀತ ಸಾಯಿ ಸರ್ವೇಶ್. ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಾವಡಿಕಟ್ಟೆ ವಾರದ ಪಟ್ಟಾಂಗ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು. ಚಾವಡಿಕಟ್ಟೆ ವಾರದ ಪಟ್ಟಾಂಗ.

0: ವ್ಯಾಪಾರಿ ಮಾಡೋಡು ತೋಂಗ ತೋಂಗ ತೈ ತೈ ಎಂದು
1: ಮುರ್ಗ ಯಾನ್ ಅಂದು
0: ಉಂಡು ನೆಕ್ ಎಂಚಿನ ಬಂಡ ನೆಕ್ಕೊಂಜಿ ತಾಂಗ್ ಪ್ರೇರಣೆ ಬಂಡೆ ಎನ್ನ ಪುಲ್ಲಿ ಅಜ್ಜರೆ ಇರು ತಾಳ ಹಂಡ ಒಂಜಿ ನಮ್ಮ ತಾಳ ಮದ್ದಲ್ಲಿ ಕೂಟ ಮಣ್ಪುಗ ಅಂದು ಪಂಡಿದು ಐಕ ಪದ ಒಂಚೂರು ಅಂಡೆಲ್ಲ ತೆರೆಯೋ ನಡತ್ತಂದು ಶಂಕಯ್ಯ ಭಾಗವತರ ಬರೀನ ಪಂಚೋಟಿ ತುಳು ಪೆರಸಂಗದ ಪದ್ಯೋನು ಯಾನ ಓದುನೆಂದು ಪದ್ಯ ಭಾಗವತಿಗೆ ಹತ್ತಿದಾನ
2: ಅತ್ತ ಅಲೆಗ ತಾಳ ಮದ್ದಳೆದ ಮಿತ್ತು ಉಮೇದು ಪುಟ್ಟಾಯಿನ ಮಾಮಣ್ಣನೆ ಒಂದು ಅಲೆ ಯಕ್ಷಗಾನ ಆಟಕ ಪುರಪೋ ಒಂದಿತ್ತಲ್ಲ ತಾಳ ಮದ್ದಳೆಲ್ಲ ಎಡ್ಡೆ ಹಾಕು ನಾವೆಲ್ಲ ಕೇನೋಡು ಪನ್ನಗ ಅಲೆಗಾಯ್ತ ಸಂಗತಿ ದಾದಂದೇ ಗೊತ್ತು ಜಂಚ ಬಂಡ ತಾಳದ ಬಂಡ ದಾದ ಮದ್ದಲಿ ಬಂಡ ದಾದ ಅಂದ ಕೇಂಡಲು ಐಕಿ ಮಾಮಣ್ಣನೆ ಸುರುಮಲ್ತಿ ನಿತ್ಯಡ್ಡೆ ಉಮೇದು ಪುಟ್ಟದುಂಡ ಅಲೆಗಿಲ್ಲ
0: ಅತ್ತ ಅವು ಪಣ್ಣ ನಮ್ಮ ಒಂಜಿ ಮಣ್ಣದ ಕಲೆ ಸಂಸ್ಕೃತಿಗೆ ನಮಕ ಒಂಜಿ ಐತ ಒಂಜಿ ವೈಪು ದಾನೆ ಉಂಡು ಅವು ಇಪ್ಪು ನಾನೆ ಅತ್ತ
1: ರೇಡಿಯೋ ಕೇನು ಜಲೆ ಕುಸುಮ ಕಾಯ್ತು ಶುಕ್ರವಾರ ರಾತ್ರಿ ಪಾಡಿರತ್ತ ತಾಳ ಮದ್ದಲಿ
2: ಹೊರವರ ಕೇನರಾಪುಂಡು ಸತೀಶ್ ಅಣ್ಣ ಇತ್ತೆ ರಜೆಟ್ಗೆ ಏನೊಂದಿತ್ತಲ್ಲ ನನೈತೆ ಶಾಲೆ ಶುರು ಅಂಡತ್ತೆ ಬೇಗ ಓದುದು ಬರೆದು ಬೇಗ ನಿದ್ರೆ ಬರ್ಪುಂಡ ಅಲ್ಲಿಗೆ
1: ಬಕ್ಕೈತೆ ನನ್ನ ಮರ್ಯಾಲಲ್ಲ ಬೇತೆ ಬರ್ಸ ಬೇತೆ ಶುರು ಆತನ್ರಿ
0: ಇತ್ತೆ ರೇಡಿಯೋ ಕೇಂದ್ರದೆ ಹಂಗ ಬಂಗ ಆತನೆ ಅಜ್ಜರ ಇರದಲ್ಲ ಪದ ಬಾಳ್ಲೆ ಪದ ಬಾಳ್ಲೆ
1: ಅದು ಇರು ಮಾಮ ಪಂಡರತ್ತೇರು ಸಂಕಯ್ಯ ಭಾಗವತೇರಂದು ಅರ್ನ ಕುಡಂಜೋವ ಉಂಡ
0: ಅವು ಎಂಚಿನ ಪಂಡ ಭಾರಿ ಪಿರಾಕದ ಭಾಗವತೇರ್ ಆರು ನಮಕ ತುಳುಕು ಒಂಜಿ ಮಲ್ಲ ಕೊಡುಗೆ ಕೊರನೆ ಅಂತ ಆರ್ನ ಪುದಾರ ನಗತ್ತು ತೋಜುಂಡು ಅವು ಇಟ್ಲ ಎರಮನೆಟ್ಟು ವರ ಅವುಂಜಿ ಪ್ರಸಂಗ ಉಂಡು ನಮ್ಮ ತುಳುಟೇ ಅಪ್ಪೆ ಬಾಸೆಡೆ ಆ ಉಡು ಪಣ್ಣೆಗೆ ಆರು ಅನುವಾದ ಮಂತ್ ತುಳುಟು ಆ ಪ್ರಸಂಗನು ಬರೆತು ನಾವು ಸಂಗತಿ
1: ಅಂಚ ಐತೆ ಇರು ಅವೇನೈತೆ ಪ್ರಯೋಗ ಮನ್ಪುನೆಟ್ಟುಲ್ಲ
0: ದಯ ಪಂಡ ಸತೀಸ ನಮ್ಮಲ್ಲಿ ತುಳುಕು ತುಳುವೇರಾದ ಒಂದು ಹೊತ್ತು ಹೊರಡತ್ತ
2: ಅತೈತೆ ತುಳುಟು ದಾದ ಉಂಡು ಒಂದು ಕೇನ್ ನಕ್ಲಿಗ್ ತುಳು ಅಪಗದ ಕಾಲೊಡೆ ತುಳು ತ ನಮ್ಮನ ಭಾಸದ ಮಿತಿ ಏತು ಪ್ರಯೋಗಲು ಪುರ ಆತಂಡು ಇತೆ ತುಳುಟ್ಟೆ ಒಂಜಿ ಪ್ರಸಂಗ ಬರೀ

0: ಪಂಡ ಆತು ಸುಲಭದ ಬೇಲೆ ಅತ್ತತೆ ಸತೀಶ್ ಅಣ್ಣ.
1: ಅವು ಪಂಡ ಐತ ಒಂಜಿ ಅಂಜಿನ ತರ್ಜುಮೆ ಉಂಡತ ಅವು ಒಂಜಿ ಸ್ವತಂತ್ರನೆ ಬರೀನಾಥ್ ಬೊರ್ಲುಡು ಬೈದು
2: ಹೋಯ್ತ ಕತೆ ದಾದೆತ್ತ.
1: ಅವು ರಾಮಾಯಣದ ಕತೆ. ಅವು ಪಂಚವಟಿ ವಾಲಿ ಸುಗ್ರೀವರೆ ಕಾಲಾಗೋ ಪಂಡ್ಪುಣ ಬೆರಸಂಗ.
2: ಬೊಕ್ಕ ಬೇತೆ ತುಳು ಪ್ರಸಂಗಲು ಇಜ್ಜ ಪಗಂಡ
1: ಪ್ರಸಂಗಲು ಬೊಕ್ಕ ಏತೋ ಬೈದಿಂಡು ಆಂಡ ಅಂದು ಒಂಜಿ ಸುರುತ್ತ ಒಂಜಿ ಕಡೀರ್ದ ಬಂಡ್ಬಣ ಒಂಜಿ ಎಂಜಿನ ಪೂದಾರು ಬೆರ್ಮೆ.
2: ಆಯ್ತಾ ಅವು ಅಂದಿತ್ತೆ ಇರ್ನ ಪುಲ್ಲಿಗೆ ಓ ಕತ್ತೆದಾದಂದು ಪಂತರ ಇತ್ತೆ ಅಲ್ಲಿ ಗಾನಿ ಒಂಜಿ ಸರ್ಪ್ರೈಸ್ ಕೊರ್ಪುನಾರ
1: ಎಂಚಿನ ಒಂಜಿ ಎಂಚಿನ ಸರಿ ಪ್ರೈಸ್ ಕೊರ್ಪುಡಲ್ಲ ಸಂಗಾತಿ ಎಂಚಿನ ಕುಸುಮ ಅಂದು ಪುರ ಪುಲ್ಲಿಗೆ ಬಗಲಿಗೆ ಪಂಡುದು ಉಪ್ಪಳೆ ಅಂಚ ರಾಮಾಯಣದ ಕತೆ ಪುರ ಅಲ್ಲಿ ಪಣೊಂದೆ ಉಪ್ಪಳ ಅಂಚ ಅದು ಬಾಲೆಗೆ ತಲ ಪೊಸ ತೋಜ್ ಅಂಡ ಒಂಜಿ ರಂಗ ತೋಜುಂಡು
0: ಅತ್ತು ಮಾಮಣ ತತ್ತೈ ಪನ್ನಗ ಅಲ್ಲ ನಲ್ಪರ ಸುರು ಮಲ್ಪಲ್ಲ ಅಲ್ಲಿಗೆ ಅವು ಒಂಜಿ ಬೇಗ ಗೊತ್ತುಂಡು ಸತೀಶ್ ಅಣ್ಣ ಇತ್ತೆ ಮುರಾಣಿ ಸುರು ಮಲ್ತದಲ್ಲ ಆ ಗೆಜ್ಜೆ ವರ್ಪುಂಡತ್ತೆ ಅವೇನು ಕನತ್ತು ಕೊರೋಡು ಉಂದು ಮಾಮಣ ಅಜ್ಜರ ಪದ ಪನ್ನಗೆ ಇಂಕ ನಲಿಪೋಡು ಉಂದು ಅವು ಒಂಜಿ ಸುರ ಆತ್ತಿಂಡಿ
1: ಅತ್ತಂದು ಎಂಕೆ ತಾಂಟು ಕೊರ್ಪುಣ್ಣ ಪುಲ್ಲಿಡ ಪಂಡಿದಿತ್ತೆ ದಾಳೆ ಪಂಡಗ ಈ ಒಂಜಿ ನಿನ್ನ ಅಪ್ಪೆಡ ಪನ್ನೋಡು ಮಗ ಎಂಕೊಂಜಿ ಭಾಗತಿಗೆದ ಗಂಟೆ ಬೋಡು ಒಂದು ಬಂಡಿದಿತ್ತೆ
2: ಅಂಚೈತೆ ಈರ ನೇರ ಕೇಂಡ ಕುಸುಮಕ್ಕ ಕೊರ್ಪುಜಿರಂದಿತ್ತೆ ಪುಲ್ಲಿನ ಲೆಕ್ಕ ಅಡಿಕೆನ್ ಪೋನತೆ
0: ಐಕೊಂಜಿ ಸಂಗತಿ ಮಲ್ಪೋಲು ಈ ಸತೀಶ್ ಅಣ್ಣ ಈ ಮಾಮಣ್ಣ ಕೆಲವರ ಅರೆನ್ನ ದಾದೆ ಶಿಷ್ಯರ ನಕಲು ಪುರ ಪರ ದುಂಬುದಕ್ಕಲು ಬರ್ಪಿರು ಬನ್ನಗಿತ್ತೆ ದಾದ ಪುರ ಪ್ರಥಮ ಬರ್ಪಿರು ದಾದೆಗೆ ಆ ಸ್ಮರಣಿಕೆಗೆ ಅಂಚ ಇಂಚ ಅಂದು ಇಂಚಿನ ಪುರ ಕೊರಂಡ ಅಕ್ಲೆಗಲ ಒಂಜಿ ಉಪಯೋಗ ಆ ಪೂಜೆ
2: ಅವ್ಲ ಅಂದು ಅವು ನಿಜ ಆಯ್ತ ಬಗ್ಗೆ ಅಂತ ಯೋಚನೆ ಮನ್ಪರ ಪಾನೋಡು
1: ಅತ್ ಎಂಚ ಪಣ್ಣ ಅವು ಇತ್ತೆ ಕೋಟೆ ಪುರ ಆಂಡತ ಪರಿಸರ ದಿನ ಅಂದು ಪಂಡು ಅಲ್ಪ ಪುರ ನಮಗಿತ್ತೆ ಕೆಲವು ತುಳ ಸಣವಾಣ ಒಂದು ಪುರಾಣಗ ಪುರ ಬಕ್ಕ ನಮ್ಮ ಒಂಜಿ ಏದಿ ಕೆಡದೆ ಜತ್ತೆ ಪೋಣಗ ದಕ್ಕುನ ವಸ್ತು ಅಂಚಿನ ಪುರದ ಪರಿಸರ ಆಳರೆ ಬಳ್ಳಿಂದು ಪಂಡು ಪಣ ಒಂಜಿ ಸಂಗತಿ ಇಲ್ಲ ಉಂಡತ್ತ
2: ಅಪಗಂಡ ಪರಿಸರ ದಿನ ತನಿ ದೈ ಕೊರಂಡ ಎಡ್ಡೆನಾದು ಅತೆ ಮಾಮಣ್ಣ
1: ಅವು ಬಾರಿ ಎಡ್ಡೆ ತಾಯ ಪಣ್ಣಗ ನಮಕ್ ಎಂಜಿನ ದೈ ಪಂಡ ಹಿಡಿದು ನಮಕ್ ಎಂಜಿನ ಉಸಿರಾಟ ಉಸುಳು ದೆಪ್ಪರೆ ಎಡ್ಡೆ ಗಾಲಿ ಬೊಕ್ಕ ಮಾತಾ ಪುಂಜಿ ಪರಿಸರನು ಶುದ್ಧ ದೀಪುನಿಟ್ಟು ದೈಕುಲೇನ ಒಂಜಿ ಮಹಿಮೆ ಪಾತ್ರ ಉಂಡತಾವು ಮಲ್ಲ ಬೊಕ್ಕ ಇತ್ತೆ ನಾನು ಎಂಚಿನ ಬಾಳೆ ಪಣ ಅಂತಾಳು ಎಂಜಿನ ಇಂಜಿ ಈ ಕಡಲುದ ಪೂರ ಐಕ್ಲ ಒಂಜಿ ದಿನ ಬೈದನಿಗೆತ್ತ ಇತ್ತೆ ಕೆಲವರ ಖಜಾವನು ಕೊಂಡದ ಕಡಲ್ಗೆ ಸುದೆಕ್ ಪೂರ ಪಾಡುನ ಕಟ್ಟಲ ಶುರುವಾತ
0: ಅಂಚದಕ್ಕಂಡು ಕಡಲು ಓವೇನ್ಲ ತನ್ನವ್ಲ ದೀವನು ಕೂಡ ಇಂಚಿಗೆ ದಕ್ಕದು ಬುಡ್ಪುಂಡ ಅತ್ತೇ ಸತೀಶ್ ಅಣ್ಣ
2: ಅವ್ಲ ಅಂದು ಕಡಲು ಓವೆಲ್ಲ ದೀವನು ಜ
1: ಅವು ಆಂಚಾ ಪಂಡಿದು ನಮ್ಮ ದಾನೆ ಪಂಡ ಈ ಕಡಲ್ಗ ಅತ್ತಂಡ ಒಂಜಿ ಪರ್ತೃಪುಣ ತೋಡುಗು ಪುರ ಖಜಾವನು ದಕ್ಕರೆ ಬಳ್ಳಿ ಅಯ್ಯನು ಬೋಡ ಐಕಿತ್ತ ಪೂರ ಬೋಡ ಅಯ್ಯನ ಇಲರಿ ಅಸ್ತೆ ಪೂರಂಡ ತವ ಅಣ್ಣತ್ತೆ ಅಜ್ಜ ಹಸಿತ್ತೆ ಅಜ್ಜ ಅವು ಒಂದು ಪಂಡ ಐಕೇ ಅಯ್ಯನ ನಮ್ಮ ಗಲಸೋಡು ದಾಯ ಬಣ್ಣಗೆ ಆನೆ ಮುರಾಣಿ ಉರುಗು ಪೋಣಗ ತೂಪೆ ಎಂಕ್ಲಾಲ್ ಪಾಪುರ ಐತ ಮಾರ್ಗೋಳ್ ಪುರ ಆತು ಆ ಮಾರ್ಗದ ಒಂಜಿ ಬರಿ ಪೂರ ತೊಟ್ಟೆ ಕುಪ್ಪಿ ಅವುಂದು ಪೂರ ದಕ್ಕದು ಉಂಡು
0: ಅತ್ ಮಾಮಣ್ಣ ಬೊಕ್ಕೊಂಜಿ ಪನೋಡು ಒಂದು ಇತ್ತೆ ಇತ್ತೆ ತುಲೆ ಇತ್ತೆ ಒಂಜಿ ರಡ್ಡು ಗಂಟೆ ಪೊರ್ತು ಬರ್ಸ ಬತ್ತಣ ನಮ್ಮ ವಾ ಬರ್ಸ ಬಾರಿ ಬರ್ಸ ಅಂದು ಬನ್ಪ ಅಪಗ ದುಂಬು ಪುರ ಅಂಚ ಬರ್ಸ ಬರೋಂದಿತ್ತಿಜೆ ಮಾಮಣ್ಣ
1: ಅವು ಕತ್ತೆ ಪಂಡ ದುಂಬುದ ಬರ್ಸ ತುಂಡ ನಿಖಿಲಿ ಮುಳು ತಯಾರಿ ಅಂಚಿನ ಅವು ತೆಡ್ಲು ಬರ್ಸ ಗಾಲಿ ಬರ್ಸ ಬರ್ಪುಣ ಒಂಜಿ ಆ ಒಂಜಿ ರಬ್ಬಸ್ ಉಂಡತ್ತ ಐಟಿ ಎಂಕ್ಲಿ ಪುರ ಜೋಳ ಇಕ್ಕಲು ಉಪ್ಪುಣಗ ಸಾಲಿಗೆ ಬಡಿ ಎಂಕ್ಲೇ ಕುತ್ತಾಮಡ ಮಗರು ಅಂತ ಆತು ಬರ್ಸ ಗಾಲಿ ಬೀಜಂತು
0: ಆಂಡಲ ಅವು ಬಾರಿ ಬರ್ಸ ಅಂದ್ ಪನೊಂದ್ ಇತ್ತಿದ್ದೀರಿ ದಾಯ ಪನ್ಲೆಗೆ ಸತೀಶ್ ಅಣ್ಣ ಆ ಒಂಜಿ ಮಟ್ಟದ ಬರ್ಸ ಬರ್ತುಂಡಲ್ಲ ಈ ತೋಡುಡು ಪುರ ನೀರು ಸರಾಗಡು ಪರತು ಪೋಂದ್ ಇತ್ತುಂಡು ಇತ್ತೆ ತೂಲೆಗೆ ಆ ನೀರು ಪೋಪುನ ಸಾದಿಡು ಪೂರ ನಮ ಪೋಂದುಲ್ಲ ಬೊಕ ನೀರಿಗೆ ಸಾದಿ ಓಲುಂಡು ಪನ್ಲೆ
1: ಇತ್ತೆ ಪೋಗ ಯಾನಿ ಹೆಣ್ಣಿದ್ರೆ ನಮಕ್ಕೆ ಸಾಧಿಜಿಂದ ಇತ್ತ ತೂಣಗ ನೀರು ಗ್ಲಾಸ್ ಸಾಧಿಜಿ ದಾನೆ ಐಗಿತ್ತೆ ಓಲು ಇತ್ತಿನ ಒಂಜಿ ಚರಂಡಿಲ ಒಂದು ಪೂರ ವ್ಯವಸ್ಥೆ ಮಂತುಂಡ ಒಂತೆ ಮಟ್ಟಿಗೆ ಆಪುಂಡು ಈ ನೀರು ದಾನೆ ಅನ್ಪುಣೆ ಪುರ ಎರ್ಕುಂಡು ಎರ್ಕು ದಾನಗ ಪಕ್ಕ ನಮ ಪುಟ ಮುರ್ಕು
0: ಎಂಕಿತ್ತೆ ದಾಯ ನೆನಪಾಂಡು ಪಂಡ ಸತೀಶ್ ಅಣ್ಣ ಮುರಣಿ ಪತ್ತನಾಜದ ಪಗ ಊರು ಪೋದಿತ್ತಿರತ್ತೆ ಮಾಮಣ್ಣ ಅಪ್ಪಗನೆ ಅಲ್ಪ ಪುರ ಕಣಿಪುರ ಬುಡ್ಪ ಅದು ಬೈದಿರು ಗುಡ್ಡೆಡು ಬೊಕ್ಕ ತೋಟದ ಬರಿಟ್ಟು ಪುರ ಕೇನ್ನಗ ಅವು ಮರಿಯಲಾಗ ಅಟ್ಟಣೆ ಬಂತೇರು ತುಲೆ ಹಳ್ಳಿ ಲೆಡ್ ಪುರ ಎಂಚವೇನು ಅಟ್ಟಣೆ ಮಲ್ಪಿರ್ ತುಲೆ ಒಂದು ನೀರು ಪಾಯರ ಸಾದಿ ಮಲ್ತು ಕೊರ್ದು
2: ಅತ್ತ ಅವು ಅಟ್ಟಣೆ ಸರಿ ಕುಸುಮಕ್ಕ ಮುರಣಿ ಇರ್ನ ಮಗಲ್ ಶಾಲೆಗೆ ಪೋದು ಬರ್ಪುನಲ್ಗೆ ಚಂಡ್ಯ ಒಂದು ಬರೋಂದು ಏನ್ ಕೇಂಡೆ ದಾನೆ ರೈನ್ ಕೋಟ್ ಅತ್ತ ಕೊಡೆ ಇಜ್ಜ ಅಂದ್ ಅವು ಅಮ್ಮ ಕೊರ್ತು ಜೀರಿಂದು ಬನಂತಲ್
0: ಸಂಗತಿ ಉಂಟು ಸತೀಶ್ ಅಣ್ಣ, ಅಲೆಗಿತ್ತದ ದಿನಕ್ಕೊಂಜಿ ಬಣ್ಣ ಬಣ್ಣದ ಕೊಡೆ ಉಂಡತ್ತೆ ಅಂಚಿನ ಕೊಡೆ ಆವಡಿಗೆ. ಈ ಮಾಮಣ್ಣದ ಅಲ್ತೀರ ಅರೆ ನಾ ಒಂಜಿ ಕೊಡೆ ಉಂಡತ್ತೆ ಮಲ್ಲ ಕಾರದ ಕೊಡೆ ನಿಜ ಅದ ಅಂಡಲ ಅವು ಎಡ್ಡೆ ಮಲ್ಲ ಕೊಡೆ ಎಡ್ಡೆ ಚಂಡಿ ಆಪುನ ಕಾಪುಂಜಿ
1: ದೊಂಪ ಬಾಡ್ಲಗಣ.
0: ಈ ಮಾಮಣ್ಣ ಅವೇನು ಕೊರ್ದು ಬಿಡ್ತೇರ ಅವು ಎಂಕು ಬೊಡ್ಚಿಂದಲೇನ ಹಠ ಆಯ್ಕೆ ಎಂಕು ಕೊಡೆ ಎಲ್ಲ ಬೊಡ್ಚಿ.

0: ಸೈನ್ ಕೊಟ್ಟಲ್ಲ ಬರ್ತಿಂದು ಬುಲ್ತಂದೆ ಬೈನ್ಯಾನಿ ಶಾಲೆ
1: ಪಾಪ ಚಂಡಿ ಮುದ್ದೆ ಆತನ ಬಾಲ
2: ಅದ ನನಾ ಪುರ ಜಾಗಿರ್ತೆ ಬೋಡು ಮುತ್ತ ಮುರಣಿ ಕರಿಯಾರು ಪುರ ಕುಸುಮಗಳ ಸೀತ ತೆಮ್ಮ ಅಂದ ಅದಾತುಂಡು ಈ ಬರ್ಸುಗು ಅರೆ ಬರೆ ನಾನೆ ಒಂದು ಪುರ ಬಾಲೆಗೆ ಪುರ ಭಾರಿ ಜಾಗಿರ್ತೆ ಬೋಡು ಸಾಲೆ ಬುಡ್ನಾಗ ಅಕಲ್ನ ಎಂಜಿನ ಬಸ್ಗೆ ಗಾಡಿಗೆ ಬತ್ತನಾಗ ಪುರ ಅವು ಚಂಡಿ ಅರೆ ಅರೆ ಅಂಡ ಬಕ್ಕ ಸೀತ ಜ್ವರ ಶುರುವಾಪ ನಮಗೆ ಕೊಂಜಿ ಎಂಜಿನ ತೊಪ್ಪಿ ಅದಲ್ಲ ಕೊರೋಡು ಜೋಕ್ಲೇಗೆ
0: ಬೊಕ್ಕ ಇತ್ತೆ ರೈನ್ ಕೋಟು ಪಾಡ್ರಿ ಇತ್ತದ ಜೋಕುಲು ಆತ ಬೇಗ ಕೇನು ಬೇರ ಸತೀಶ್ ಅಣ್ಣ ಅವು ನಮ್ಮ ಎಲ್ಲಿ ಪುನಗಾಂಡ್ ಕಾಂಡೆ ಶಾಲೆಗೆ ರೈನ್ ಕೋಟು ಪಾಡ್ದ ಕಡಪುಂಡ ಅಲ್ಪೊಂಜಾಯ್ತ ಗುಬ್ಬೆ ದೆಪ್ಪಿರ ಭಂಗ ಬರೋಂದಿತ್ತ ಇತ್ತೆ ಜೋಕ್ಲೆ ಕೊಡೇನೆ ಅವಡು ಅವಳು ಐಟ್ಲ ಏತು ಆಯ್ಕೆಲು ಏತು ಉಂಡು ಅವು ಅಂಚಿನವೇ ಅವಡು ಇಂಚಿನವೇ ಅವಡು
2: ರಡ್ಡು ಮಡಕ್ಕೆ ಮೂಜು ಮಡಿಕೆ ಚಪುರ ಮಡಿಕೆಲು ಬೋಡು ಬಣ್ಣ ಬೋಡು ಅಂಗಿಗೂ ತಕ್ಕ ಬಣ್ಣ ಬೋಡು ದಿನಕ್ಕೂ ತಕ್ಕ ಒಂಜಿ ಪೂರ ಕೊಡೆಕುಲು ಬೋಡು
1: ಅವು ಬೊಕ್ಕಲ ದಾದಾತನ ಬನ್ನಗ ಸಾಲಿಡು ಪೋಪಿರ್ ಬೇತೆ ಜೋಕುಲು ಬೇತೆ ಒಂಜಿ ಪೊರ್ಲುದ ಕೊಡಕನ ತಿಪ್ಪಿರಿ ಇಲ್ಲಗ ಬತ್ತು ಅಕಲ್ನಲ್ಲ ಒಂಜಿ ಡಿಮ್ಯಾಂಡ್ ಆಪುಂಡು ಎಂಕ ಅಂಚಿನೇ ಬೋಡು ಬಂಡಿರಿ
2: ಅತ್ತು ಸತೀಸ ಬೊಕ್ಕಂಜುಂಡಿ ಎಂಕ ನಾಪದೆಲ್ಲದ ಆರ್ ನಾ ಒಂಜಿ ಪುಲ್ಲಿ ಅಲ್ಲಿ ಪೂರ ಈ ಆನ್ ಲೈನ್ ಇಡು ತೂದಿಗೆ ಐಟಿ ಪೂರ ಆಜತ್ತದ ಎತ್ತದ ಪಣ್ಪುಣಿಗೆ ಎಂಕಂದು ತರ್ಪವೆ ಎಂದು ತರ್ಪವೆ
0: ಅತ್ತು ಸತೀಶನ ಒವೆಂದೆತ್ತು ಕೊರಂಡಲ್ಲ ಅವೇನು ಅಂಚನೆ ದೀಂಡಾವತ್ತೆ ಮೊಕ್ಲೆನ ಲೋಟನೆ ಶಾಲೆಡು ಏರೆಗಾವು ಪನ್ಲೆಗೆ ಆ ಕಡ್ಡಿನ ದೆತ್ತಿನದಾದಾಪುಂಡು ಕಡ್ಡಿಗ ಆಯ್ತ ಕೊಡೆತ ಕುಂಟು ಎಂಚ ತಿಕ್ಕಾವೇರು ಮುರಾಣಿಯವರ ಬನ್ನಗುಂಡ ಎಡ್ಡೆ ಕೊಯ್ತು ಇತ್ತಲ್ ಪೂರ ಕಡ್ಡಿನ ಕೇಂಡ ಆಯ್ತು ಲೈದಾದ ಉಂಡು ತುಯರ ಪೋಯಿನಿಗೆ
1: ಅತ್ತು ಮುರಾಣಿ ಐತ ಮಾಮಣ್ಣ ವೆಂಚಿನ ಆನ್ಲೈನ್ ದ ಪಂಡೆರತ ಅವ್ ಮುರಾಣಿ ನಮ್ಮ ಮೇರುಲ್ಲೆರತ ರಾಮಣ್ಣೆ ಅರ್ನ ಇಲ್ಲಗ್ ಮೂಜಿ ಬಾಕ್ಸ್ ಡೆಲಿವರಿ ಬೈದನಿಗೆ ಆರು ಆರ್ಡರ್ ಏ ಮಂತದ ಜಿ ಆನ್ ಐಕ ಅಕುಲ್ ಪನಂದುಲ್ಲರಿಗೆ ಜಿ ಇರು ಮಲ್ತದರ್ ಕ್ಯಾಶ್ ಆನ್ ಡೆಲಿವರಿ ಕಾಸು ಕೊರೋಡು ಉಂದು ಬೊಕ್ಕ ತೂನಗದಾದ ಮೊಬೈಲ್ ಬಾಲೆದ ಕೈಟ್ ಕೊಡ್ತೇನೆ ಬಾಲೆಗೆ ದಾದಾದನ ಒತ್ತು ಪೋತುಂಡು ಅಂಚ ಬೊಡ್ಚಾಂದಿನ ದಾದನ ಮೂಜಿ ಐಟಮ್ ಬೈದನಿಗೆ
2: ಅಂದು ಪುರ ಭಾರಿ ಬಂಗ ಯಾನು ಕುಸುಮ ಜೋಕುಲ್ನ ಕೈಟ್ ಪುರ ಮೊಬೈಲ್ ಕೊರಿಯರ ಬಲ್ಲಿ ಹಚ್ಚ ಅವು ಪುರ ಜಾಗ್ರತೆ ಬೋಡು ದಯಮಣ್ಣ ಜೋಕುಲು ಗೊತ್ತಿದ್ಯ ಪಂಡ ಕೆಲವದ ಗೊತ್ತಿತ್ತದೇ ಮಣ್ ಪಂಚನಂಡ ಬೋಡಂಡ ಐಕ್ ಕೊರ್ದು ಆಂಡು ಒತ್ತುದು ಆರ್ಡರ್ ಕೊರ್ದ ಮೂಲ ಬಣ್ಣಗ ನಮಕ ದಿಗಿಲಾಭಂಡು
0: ಅತ್ತ ಇತ್ತೆ ಆರ್ಡರ್ ಕೊರನೆ ಪಂಡಗ ನಪಾಂಡು ಸತೀಶ್ ಅಣ್ಣ ಮಾಮಣ್ಣ ಈತ ಪೂರ ಪಂಡೆರತ್ತೆ ಈ ಅಜ್ಜರ್ನಲ್ಲ ಪುಳ್ಳಿನಲ್ಲ ಪಿಕ್ಲಾಟ ಆತ್ತಿನ ಮುರಾಣಿ ಅಂಜಿ ದಾದನ ಒಂಜಿ ತಿನ್ಪುನ ತೆನಸನ ಆನ್ಲೈನ್ ಇಡ ತೂದು ರಡ್ಡಿ ಜನಲ್ಲ ಸೇರ್ದು ಆರ್ಡರ್ ಕೊರ್ತೇರಿ ಸತೀಶ್ ಅಣ್ಣ ಯಾನ್ ಇಲ್ಲಡ ಅಂಚಿನೇ ಮಲ್ತು ಕೊರಂಡ ಜಪ್ಪು ಜಕ್ಲೇಗ್ ಅವು ಬತ್ತನ ಉಂಡತ್ತೆ ಯಾನ್ ಮಲ್ತನ ಹಿಡ್ದು ಕಡೆ ಇತ್ತು
2: ಅವು ಸಂಗತಿ ಸತೀಶ್ ಅಂಚವಂಡ ಐಟ್ ಇತ್ತು ನಮ್ಮ ಈತ ಚಂದ್ರಣ್ಣೆ ಪೂರ ಉಂಡ ಐಕೊಂಜು ಪುತಾರು ಪೂರ ಬಾರಿ ಒಂಜು
1: ಆಕಾರ ಕುಸುಮಕ್ಕ ದಾದಾನ್ ಪಡ್ ಬನ್ನಾಗ ಮಲ್ತದ ಇರ್ಲ ಆನ್ಲೈನ್ ಇಡು ಬಿಡೋಡು ಆಕಲು ಆನ್ಲೈನ್ ಇಡು ಆರ್ಡರ್ ಮಾಡ್ಪೀರಿ ಅಟ್ಟಿಲ್ ತಕೊಂಡಿಡ್ದು ಅಡೆ ಕಂತು ಕೊರ್ಲೆ
2: ಅದು ಅಂಚಿನ ಪೂರ ಎಂಜಿನ ಒಂಜು ಗೃಹ ಉದ್ಯಮ ಪೂರ ಮಂತಿಂಡ ಅದು ಮಾತ್ರ ಎಡ್ಡೆ ನಮ್ಮ ಮಕ್ಕಳ ಎಡ್ಡೆ ಒಂದು ಆರೋಗ್ಯದ ದೃಷ್ಟಿ ಇಡಿಲ್ಲ ಎಡ್ಡೆ ಅತ್ತ
0: ಅವು ಅಂದು ಅಂಚಾದು ಇತ್ತೆ ಆರ್ಡರ್ ಮಲ್ ಅಡೇಗೆ ಉಮೇದು ಉಂತದುಂಡು ರಡ್ಡು ಜನಕ್ಕಲ್ಲ ಬೊಕ್ಕ ಅಕಲ ಬತ್ತ ತಿನ್ನೆ ಉಲ ಯಾನ್ ಮಲ್ತ ನಟ್ಟಿಲೆ
1: ಅವು ಅಂಚೆನೆ ಪನ್ನಗ ತೂನಗ ಈ ಫೋಟೋ ಬಾರಿ ಲಾಯ್ಕ ಪೊರ್ಲು ತೋಚುಂಡು ಅಂಡ ಇಲ್ಲಗ ಬತ್ತಿ ಬೊಕ್ಕ ವೇತನೆ ಅದಿಪ್ಪುಂಡು
2: ಅತ್ತ ಅವು ಸತೀಶ ಬಂದ್ಬಿಡ ಎಲ್ಲ ಯಥಾರ್ಥ ಉಂಡು ದಾಯಬ ಯಾನ್ ಅಂಚ ಬರೋರ ಮಂಚ ಒಂಚೂರು ಮರಳು ಕಟ್ಟಣ ಉಂಡು ತಂಡಿ ತೀರ್ಥ ತೂಣಾಗ ಆಂಡ ಸಂಗತಿ ನಮ್ಮ ಇಲ್ಲದ ಒಂಜಿ ಗಂಜಿದ ತೆಲಿಯಾಂಡಲ್ಲ ಸರಿ ಐಕ್ ಮಿಗಿಲು ಬೊಕ್ಕೊಂಜಿ ಇಜ್ಜಿ
0: ಅವು ನನ್ನ ಒಂಜಿ ತಮಾಷೆ ಉಂಡು ಅವನಿತೆ ಪಂಡ ಮಾಮಣ್ಣ ಒಂಜಿ ನಮೂನೆ ಅವು ಸತೀಶ ಅಣ್ಣ ಕರಿ ವರ್ಷ ಈ ಆನ್ಲೈನ್ ಉಂಡತ್ತೆ ಈ ಪಾಲೆದ ಟೊಪ್ಪಿ ಇಂದು ದಾದನ ಒಂಜಿ ವಿಚಿತ್ರ ಅದು ಚಿತ್ರ ಇತ್ತುಂಡು ಬಂದು ಮಾಮಣ್ಣ ಆರ್ಡರ್ ಮಲ್ತದಿರು ಅವು ಬಂದಾಗುಂಡತ್ತೆ ಮಾಮಣ್ಣ ಗಲಸನ ಮುಟ್ಟಲ ಹಿಡ್ದು ಕಡೆ ಇತ್ತುಂಡು ಆ ಚಿಲ್ಲಿ ಬರ್ಪುಂಡತ್ತೆ ಅಂಚ ಇತ್ತುಂಡು
2: ಅವು ತರಕದಿ ಬಾರಿ ಬಂಗಂಡು ಐದು ಸೋಕು ಯಾಣಿತ ಮುಟ್ಟಲ ಕಟ್ಟು
1: ಅಂಡ ಐದು ಹತ್ರ ಒಂಜಿ ಬುದ್ಧಿ ಅಂತೂ ಕಲ್ತೇರು ಮಾಮಣ್ಣೆ ಇದು ಅರ್ನ ಕೈತ ಮುಟ್ಟಾಲೇನೆ ಎತ್ತೋ ಎಲ್ ಎತ್ತೋ ಪಾಲಿ ಎಡ್ಡೆ ಅಂತ
2: ಅವು ದುಂಬು ದಕ್ಕಲೇಗ ಅವು ಬೇಡ ಇತ್ತೆ ಎಂಚಿನ ಮಣ್ಣಗ ಪೂರ ಎಂಚಿನ ಈ ಪುರ ಲಾಯ್ಲೋಟು ಪುದಾರ ಪುರ ದೀದ್ ಪೊರ್ಲು ತೋಜುಲಕ ಮಂತದ್ ಐಕೊಂಜ್ ನಮಕ ಆಕರ್ಷಣೆ ಅದು ನಮ್ಮ ದೆಪ್ಪಣೆ ಬೊಕ್ಕಂದು ಸಂಗತಿ ಈತೆ ಅದು ಗೊತ್ತ ಬುದ್ಧಿ ಆರ್ಬುಂಡ
0: ಐಡ್ದು ಬೊಕ್ಕನ ಈ ಮಾಮಣ್ಣ ಪನ್ನರೆ ಸುರು ಮಲ್ತನೆ ಆನ್ಲೈನ್ ಪುರ ಜೋಕ್ಲಿನ ಕೈಟ್ ಕೊರ್ದ ಜಾಗ್ರತೆ ಮಲ್ಪೋಡು ಮೊಬೈಲ್ನ ಒಟ್ಟಾರೆ ಒತ್ತಾರೆ ಬಲ್ಲಿ ಇಂದು ಪುರ ಐಡ್ದು ಬೊಕ್ಕನೇ ಮಾಮಣ್ಣ ಪನ್ನರೆ ಸುರು ಮಲ್ತನೆ ಸತೀಶ್ ಅಣ್ಣ
2: ಅದು ಜೋಕ್ಲಿಗೆ ನಮ್ಮ ಅನುಭವ ತೆರಿಪ ನಮ್ಮ ಕರ್ತವ್ಯ ಅತ್ತ
1: ಅವು ನಿಜ ಅಂದ ಅವು ಅಂದು ಇತ್ತೆ ಕುಸುಮಕ್ಕ ಇತ್ತೆ ಈ ಬರ್ಸದ ಮರ್ಯಾದ ಪೊರ್ತುಗು ದಾದಾ ಆಂಡಲ ಬೆಚ್ಚ ಬೆಚ್ಚ ಮೀನಿ ಉಂಡುಗೇನ
0: ಉಂಡು ಸತೀಶ್ ಅಣ್ಣ ಮಾಮಣ್ಣ ಊರುಡ್ದು ಬಂದಾಗ ಹಪ್ಪಳ ಕನತೇರು ಅವೇನು ತೂಟು ಬಾಡ್ದು ದೀತೆ ಹಪ್ಪಳ ಚಾ ಎಕ್ಕಡೆ ಮಲ್ತು ದೀತೆ ಅವು ಚಪ್ಪೆ ಅದಿಪ್ಪಂದು ಚೌಲಿ ಅದಿಪ್ಪಂದು ದಾದೇಕ್ಲೆ ಅಂತ ತೂದು ಪಸಂ ಬರ್ಪೆ
2: ಬರಿಯಲ್ಲ ದಾಳ ಬೆಚ್ಚ ಬೆಚ್ಚ ಕೊಂಡದ ಬಳಗೆ
0: ಚಾ ಮಲ್ತೀತೆ ಅವೇ

0: ಇದೇ ಪತ್ತೊಂದು ಬರ್ಪೆ.
1: ಇದಮುಟ್ಟ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಕೇಂದರು ಪಾಲ್ಪಡೆ ನಕಲು ಲತೀಶ್ ಪಾಲ್ದನೆ, ಪ್ರವೀಣ್ ಅಮ್ಮೆಂಬಳ, ಬೊಕ್ಕ ಅಕ್ಷತ ರಾಜ್ ಪೆರ್ಲಾ.

ಕೇಳುಗರೆ, ಈ ರಾತ್ರಿ 9:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರವಾಗಲಿದೆ. ವಿಷಯ ಯುವಶಕ್ತಿ. ಆಕಾಶವಾಣಿ ಮಂಗಳೂರು. ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಈ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ 12 ವರ್ಷಗಳನ್ನು ಸಮಗ್ರ ಭಾರತದ ಅಭಿವೃದ್ಧಿಯ ಪರ್ವಕಾಲ ಎಂದೇ ಕರೆಯಲಾಗುತ್ತಿದೆ. ಅದರಲ್ಲೂ ಆರ್ಥಿಕ ಕ್ಷೇತ್ರದ ಪ್ರಗತಿ ಮತ್ತು ಸುಧಾರಣೆಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾವೆ. ಹಾಗಾದರೆ ಆರ್ಥಿಕ ಪ್ರಗತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ವಿನೂತನವಾದಂಥ ಸ್ಪರ್ಶವನ್ನು ನೀಡಿತು, ಈ 12 ವರ್ಷಗಳಲ್ಲಿ ಕೊಟ್ಟ ಆದ್ಯತೆಗಳೇನು ಎಂಬ ಬಗ್ಗೆ ಮಾಹಿತಿ ನೀಡ್ತಾ ನಮ್ಮ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಆರ್ ರತ್ನಮ್ಮನವರು. ಡಾಕ್ಟರ್ ಆರ್ ರತ್ನಮ್ಮನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ, ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಲವು ಕೃತಿಗಳನ್ನು ಮತ್ತು ಲೇಖನಗಳನ್ನು ಬರೆದಿರತಕ್ಕಂಥ ಇವರು ಆರ್ಥಿಕ ಚಿಂತಕಿಯಾಗೂ ಕೂಡ ಹೆಸರು ಮಾಡಿದ್ದಾರೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ವಿಷಯ ಕುರಿತಂಥ ಚರ್ಚೆಗೆ ನಾನು ಡಾಕ್ಟರ್ ಆರ್ ರತ್ನಮ್ಮನವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: 12 ವರ್ಷ ಯಶಸ್ವಿ ವರ್ಷ, ಇದನ್ನು ಅಭಿವೃದ್ಧಿಯ ಪರ್ವಕಾಲ, ಹೊಸ ಶಕೆ ಅಂತ ಕೂಡ ಅನೇಕ ಜನ ತಮ್ಮಂಥ ತಜ್ಞರು ಕರೀತಾ ಇದ್ದಾರೆ. ಈ 12 ವರ್ಷ ಕೇಂದ್ರ ಸರ್ಕಾರದ ಒಟ್ಟು ಸುಧಾರಣಾ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಚಿತ್ರಣವನ್ನು ನೀವು ಕೊಡ್ಲಿಕ್ಕೆ ಸಾಧ್ಯನಾ?
1: ಖಂಡಿತ ಸರ್. 2014 ಈಗ 2016 ಈ ಅವಧಿ ಗಮನಿಸಿದಾಗ ಬಹುಶಃ ನಮ್ಮ ಭಾರತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳೇ ಮುಂದೆ ನಮ್ಮ ಭಾರತ ವಿಶ್ವದ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವ ಜಾರಿಗೆ ಬಂದ GST ಇರಬಹುದು, ಅದರ ಜೊತೆಗೆ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಲ್ಲಾದ ಬಹುಮಟ್ಟಿನ ಸುಧಾರಣೆ, ಜೊತೆಗೆ ನಮ್ಮ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿ, ಇದು ವಿಶ್ವದಲ್ಲಿ ನಮ್ಮ ಭಾರತ ಮೊದಲ ಸ್ಥಾನವನ್ನು ಪಡೆದಿದೆ ನಮ್ಮಲ್ಲಿ ನಗದುರಹಿತ ಒಂದು ಹಣದ ವರ್ಗಾವಣೆ ದೃಷ್ಟಿಯಿಂದ. ಜೊತೆಗೆ ನಮ್ಮಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ ಭಾರತ, ಜೊತೆಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ನಮ್ಮಲ್ಲಿ ಹೆದ್ದಾರಿಗಳಿರ್ಬೋದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣಗಳಿರ್ಬೋದು, ಬಂದರುಗಳು, ಅಥವಾ ನಾವು ಭಾರತಮಾಲಾ ಸಾಗರಮಾಲಾ ಯೋಜನೆಗಳು, ಹೀಗೆ ವೇಗವಾಗಿ ನಮ್ಮಲ್ಲಿ ಸಾರಿಗೆಯ ಒಂದು ವ್ಯವಸ್ಥೆ ಇರಬಹುದು, ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರ, ಅದರ ಜೊತೆಗೆ ನಾವು ಸ್ಟಾರ್ಟ್ಅಪ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, MSME ಅಭಿವೃದ್ಧಿ ಇರಬಹುದು, ಇವುಗಳ ಮೂಲಕ ನಮ್ಮಲ್ಲಿ ಎಲ್ಲರೂ ಒಳಗೊಳ್ಳುವಿಕೆಯ ಮೂಲಕ ನಾವು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡೋಕ್ಕೆ ಸಾಕಷ್ಟು ಮುನ್ನುಡಿ ಹಾಕಿರುವಂತಹ ಯೋಜನೆಗಳಾಗಿದೆ.
0: ಸಬ್ಕಾ ವಿಕಾಸ್
1: ಅಂತ ಹೇಳ್ಬೋದು.
0: ಒಂದು ಅಭಿವೃದ್ಧಿ ಇಡೀ ದೇಶದ ಜನರನ್ನ ಒಳಗೊಂಡು ಮುನ್ನಡಿಬೇಕದು,
1: ಹೌದು,
0: ಅಥವಾ ಅದು ಸಾಕಾರ ಆಗ್ಬೇಕು,
1: ಹೌದು.
0: ಅದು ಈ 12 ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಬಳಸ್ತಾ ಇದ್ದಂತ ಈ ಪದಗಳಿಗೆ ಒಂದ್ ರೀತಿ ಒತ್ತಾಸೆಯಾಗಿದೆ.
1: ನಿಜ ಸರ್. ವ್ಯಕ್ತಿಯಿಂದ ಸಮಾಜ ಸರ್. ಯಾಕೆಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯು ನೇರವಾಗಿ ಆರ್ಥಿಕತೆಯಲ್ಲಿ ಪಾಲ್ಗೊಂಡಾಗ, ಭಾಗವಹಿಸಿದಾಗ, ಆತ ಸ್ವಾವಲಂಬಿ ಆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗತ್ತೆ. ಈ ಅಂಶವನ್ನೇ ಗಮನದಲ್ಲಿಟ್ಕೊಂಡು ತಳಮಟ್ಟದ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಅನೇಕ ಆರ್ಥಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದ್ದು ಈ ಒಂದು ಸರ್ಕಾರದ ಸಾಧನೆಯೇ ಅಂತ ಹೇಳ್ಬೋದಾಗಿದೆ.
0: ನನಗೆ ಇಲ್ಲಿ ಆರ್ಥಿಕ ಪ್ರಗತಿಗೆ ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಆರ್ಥಿಕ ಪ್ರಗತಿನೇ, ಆದರೆ ಒಟ್ಟು 12 ವರ್ಷಗಳ ಒಂದು ಚಿತ್ರ, ಸಮಗ್ರ ಭಾರತದ ಚಿತ್ರಣ ಅಂದಾಗ ಅಲ್ಲಿ ಸಾಮಾಜಿಕ, ರಾಜಕೀಯ,
1: ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಮ್ಮಲ್ಲಿ ಮತ್ತು ಸಾಂಸ್ಕೃತಿಕವಾಗಿರ್ಬೋದು, ರಕ್ಷಣಾ ದೃಷ್ಟಿಯಿಂದ ಇರ್ಬೋದು, ವಿಶ್ವದಲ್ಲಿರುವಂಥ ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದರ ಒಂದು ಪಾಲ್ಗೊಳ್ಳುವಿಕೆ, ಇದರ ಸ್ಥಾನಮಾನ, ಹೀಗೆ ನಾವು ಸಮಗ್ರವಾಗಿ ಗಮನಿಸ್ಕೊಂಡು ಹೋದಾಗ ಅನೇಕ ಯೋಜನೆಗಳು ಸಾಕಷ್ಟು ಪ್ರಗತಿಗೆ ಕಾರಣವಾಗಿದೆ. ಕೆಲವು ಕಾರ್ಯಕ್ರಮಗಳಂದರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಇರಬಹುದು, ಅದರ ಜೊತೆಗೆ ಉಜ್ವಲ ಯೋಜನೆ, ನಮಗೆಲ್ಲ ಗೊತ್ತಿದೆ ಹೆಣ್ಮಕ್ಕಳ ಸಲುವಾಗಿ ಬಡ ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಉಚಿತ LPG ಗ್ಯಾಸ್ ವಿತರಣೆ ಇರ್ಬೋದು, ಅವರ ಆರೋಗ್ಯ ಸಂರಕ್ಷಣೆಗೆ ತಂದ ಉಜ್ವಲ ಯೋಜನೆ, ಹಾಗೂ ನಮ್ಮ ರೈತರ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಅಥವಾ ನಮಗೆ ಈಗಾಗಲೇ ಗೊತ್ತಿದೆ ನಮ್ಮ ರೈತರ ಒಂದು ನಿಧಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ 6,000 ರೂಗಳ ಆರ್ಥಿಕ ಸಹಾಯ ಇರಬಹುದು. ಅದ್ರ ಜೊತೆಗೆ ಅಂದರೆ ನಮ್ಮಲ್ಲಿ DBT ಅಂತ ನೇರ ಹಣ ವರ್ಗಾವಣೆ, ನಮ್ಮಲ್ಲಿ ಆರೋಗ್ಯ ಸಂರಕ್ಷಣೆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಗಳಿರ್ಬೋದು,

0: ಮುದ್ರಾ ಯೋಜನೆ, ಇದರ ಬಗ್ಗೆ ಬಹಳಷ್ಟು ನಮ್ಮಲ್ಲಿ ಎಲ್ಲರ ಒಳಗೊಳ್ಳುವಿಕೆಗೆ ಇದೊಂದು ಉತ್ತಮವಾದಂಥ ಯೋಜನೆ. ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಅತಿ ಮುಖ್ಯವಾದ ಯೋಜನೆ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಇರ್ಬೋದು, PM ಆವಾಸ್ ಯೋಜನೆ, ಪ್ರತಿಯೊಬ್ಬರಿಗೂ ಸಹ ಮನೆ ನಿರ್ಮಾಣ ಅದರ ಮುಖ್ಯ ಗುರಿ ಆಗಿದೆ. ಅಂದರೆ ಎಲ್ಲರಿಗೂ ಮನೆ ಗುರಿ ಹೊಂದಿದ್ದಂತಹ PM ಆವಾಸ್ ಯೋಜನೆ ಇರ್ಬೋದು, ಸ್ಕಿಲ್ ಇಂಡಿಯಾ. ಈಗ ನಮ್ಮಲ್ಲಿ ಇಂದು ಮುಖ್ಯವಾಗಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯ ಇರುತ್ತೆ. ನೋಡಿ, ಒಂದು 1,000,000 ಉದ್ಯೋಗಗಳು ಖಾಲಿ ಇದೆ, ಆದರೆ ಆ ಉದ್ಯೋಗ ಮಾಡೋಕ್ಕೆ ಬೇಕಿರುವಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇರೋದು ಮುಖ್ಯವಾದ ಕಾರಣ. ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವಶ್ಯವಿರುವಂಥ ಎಲ್ಲರಿಗೂ ಸಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ, ಅವರಿಗೆ ಹಣಕಾಸಿನ ಸಹಾಯ, ಸಾಲ ಸೌಲಭ್ಯಗಳು, ಸಬ್ಸಿಡಿ, ಜೊತೆಗೆ ತಂತ್ರಜ್ಞಾನದ ನೆರವು, ಮಾರುಕಟ್ಟೆ, ಹೀಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಸರ್ಕಾರ ಸಹಕಾರವನ್ನು ಕೊಡ್ತಾ ಇದೆ, ನೆರವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಶುದ್ಧ ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಇರ್ಬೋದು, ಘರ್ ಘರ್ ಮೇ ನಲ್ ಅಥವಾ ಗಂಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ, ವಿದೇಶಾಂಗ ನೀತಿ ಇರ್ಬೋದು, ಹೀಗೆ ಓವರಾಲ್ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಸಾಕಷ್ಟು ಯೋಜನೆಗಳು ನಮ್ಮ ಇಡೀ ಭಾರತವನ್ನು ಶರವೇಗದಲ್ಲಿ ಮುನ್ನಡೆಯುವಲ್ಲಿ ಪ್ರಮುಖ ಪಾತ್ರಗಳು ವಹಿಸ್ತಾ ಇದೆ.
1: ಒಟ್ಟು ಕಾರ್ಯಕ್ರಮಗಳ ಒಂದು ಪಟ್ಟಿನೇ ಕೊಟ್ಬಿಟ್ರಿ. ಈಗ ಪ್ರತಿ ಕಾರ್ಯಕ್ರಮದ ಸಮಗ್ರ ವಿವರಣೆಯನ್ನು ನೋಡ್ತಾ ಹೋಗೋಣ. ಡಿಜಿಟಲ್ ಕ್ರಾಂತಿ ಅಂತೂ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ಓದ್ತಾ ಇದೆ, 140 ಕೋಟಿಗೂ ಹೆಚ್ಚು ಜನ ಈ ಡಿಜಿಟಲ್ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ದೊಡ್ಡ ಕ್ರಾಂತಿ ಇದು.
0: ಹೌದು ಸರ್.
1: ಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ.
0: ಮುಖ್ಯವಾಗಿ ನಮ್ಮಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಸುಧಾರಣೆ ಅಂತ ಹೇಳ್ಬೋದು, ಅದು ಸರ್ಕಾರ, ಉದ್ಯಮಗಳು ಮತ್ತು ನಾಗರಿಕರ ನಡುವೆ ಸೇವೆಗಳ ವಿತರಣೆಯು ಶೀಘ್ರವಾಗಿ, ಸುಲಭವಾಗಿ, ಪಾರದರ್ಶಕವಾಗಿ ನಡೆಯುವ ಸಲುವಾಗಿ ಜಾರಿಗೆ ತಂದ ಯೋಜನೆಯೇ ಡಿಜಿಟಲ್ ಕ್ರಾಂತಿ. 2015 ನಮಗೆಲ್ಲ ಗೊತ್ತಿದೆ ಜಾರಿಗೆ ತರಲಾಯಿತು. ಇದು ಈ ಡಿಜಿಟಲ್ ವಲಯ ಮುಖ್ಯ ಉದ್ದೇಶ ಏನು ಅಂದರೆ, ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂಥದ್ದು ಮುಖ್ಯವಾದ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮಲ್ಲಿ ಈ UPI ಇರ್ಬೋದು, ಈ UPI ಸೇವೆ ಅಂದರೆ ನಗದುರಹಿತ ವಹಿವಾಟುಗಳಲ್ಲಿ ನಮ್ಮ ಭಾರತ ಇಂದು ಮುಂಚೂಣಿಯ ರಾಷ್ಟ್ರ ಆಗಿದೆ ಅಂದರೆ ಈ ಡಿಜಿಟಲ್ ಕ್ರಾಂತಿನೇ ಮುಖ್ಯವಾದಂಥ ಕಾರಣ. ನಮ್ಮಲ್ಲಿ ನೋಡಿ, ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿ ಇರಬಹುದು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು, ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಪ್ರತಿಯೊಬ್ಬ ಜನಸಾಮಾನ್ಯರು, ನಾಗರಿಕರು ಸಹ ಇಂದು ಸುಲಭವಾಗಿ ಡಿಜಿಟಲ್ ಪಾವತಿಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ನಾವು ಬರೀ ಹೇಗಾಗತ್ತೆ, ಇದು ಹೇಗೆ ಸಾಧ್ಯ ಆಗುತ್ತೆ, ಪಾಪ ಅನಕ್ಷರಿಸ್ತಿರ್ತಾರೆ, ನಮ್ಮ ಹಳ್ಳಿಯಲ್ಲಿ ಯಾವುದೋ ಒಂದು ಸಂತೆಯಲ್ಲಿ ಮಾರುವಂಥ 80 ವರ್ಷದ ಅಜ್ಜಿ ಮಾರ್ತಿರ್ತಾರೆ ಏನೆಲ್ಲೋ, ಅವ್ರಿಗೆಲ್ಲ ಹೆಂಗಾಗತ್ತೆ ಅಂತ ನಾವು ಬಹಳ ಆಶ್ಚರ್ಯವಾಗಿದ್ವಿ. ಬಟ್ ಈಗ ನೋಡ್ತಿದ್ದಾಗ ಬಹುಶಃ ಪ್ರತಿಯೊಬ್ಬರು ಸಹ ನಮ್ಮಲ್ಲಿ QR ಕೋಡ್ ಇಟ್ಕೊಂಡು, ಸ್ಕ್ಯಾನರ್ಸ್ ಇಟ್ಕೊಂಡು, ಸೊಪ್ಪು ಮಾರೋ ಅಜ್ಜಿಯಿಂದ ಹಿಡಿದು
1: ವ್ಯಾಪಾರಸ್ಥರು ಅಥವಾ ಸಾಮಾನ್ಯ ಗ್ರಾಹಕ ಕೂಡ
0: ಹೌದು
1: ಅದನ್ನು ಬಳಕೆನ
0: ಮಾಡ್ತಿರೋದು ನೋಡಿದಾಗ ಬಹುಶಃ ನೋಡಿ ಹೇಗೆ ಕನಸು ನನಸಾಯಿತು ಅನ್ನೋದು ಬಹಳ ಸಾಕ್ಷಿ ಇದೆ ನಮಗೆ. ಅದರ ಜೊತೆಗೆ ನಮ್ಮಲ್ಲಿ ಜಾಮ್ ಅಂತ, ಜಾಮ್ ಅಂದ್ರೆ ಒಂದು ಜನಧನ್, ಆಧಾರ್, ಎ ಅಂದ್ರೆ ಆಧಾರ್, ಎಂ ಅಂದ್ರೆ ಮೊಬೈಲ್, ಅಂದ್ರೆ ಹೇಗೆ ನಾವು ಜನಧನ ಜನರಿಗೆ ನಾವು ಹಣ ವರ್ಗಾವಣೆ ಮಾಡಿದಾಗ ಮೊದಲು ಪಾರದರ್ಶಕತೆ ಇರಲಿಲ್ಲ, ವಂಚನೆ ಅಥವಾ ಸೋರಿಕೆ ಆಗ್ತಿತ್ತು, ಭ್ರಷ್ಟಾಚಾರ ಆಗ್ತಿತ್ತು. ಸೊ ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಯಾರು ನಿಜವಾದ ಫಲಾನುಭವಿಗಳೋ ಅವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಯೋಜನೆಗಳು ಇದರ ಮೂಲಕ ಬಹಳ ಸುಲಭೀಕರಣ, ಸರಳೀಕರಣ ಆಯಿತು ಅಂತ ಹೇಳ್ಬೋದಾಗಿದೆ.
1: ಈ ಜನಧನ್ ಅಂದ ಕೂಡಲೇ ಎಷ್ಟು ಮಟ್ಟಿಗೆ ಅದು ಜನರನ್ನ ಪ್ರಭಾವಿಸ್ತು ಅಂತ ಅಂದ್ರೆ, ಬ್ಯಾಂಕ್ಗಳ ಕಡೆ ತಿರುಗಿ ನೋಡದೆ ಇದ್ದವರು ಕೂಡ ಹೋಗಿ ಕ್ಯೂ ನಿಂತ್ಕೊಳ್ಳೋ ಜನಧನ್ ಖಾತೆ ಓಪನ್ ಮಾಡೋದಕ್ಕೆ. ಅದು ಬಹುಶಃ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ನಾವು ಇನ್ನೂ ಮಾತಾಡುವ ಸಂದರ್ಭದಲ್ಲೇನೆ ಜನಧನ್ ಯೋಜನೆ ಆ ಲಿಟ್ರಸಿನ ಸಾಕಾರ.
0: ಹೌದು ಸರ್, ಖಂಡಿತ. ಯಾಕಂದ್ರೆ ಎಷ್ಟು ಸಂತೋಷ ಅನ್ಸುತ್ತೆ, ಪ್ರತಿಯೊಬ್ಬರೂ ಸಹ ಇಂದು ಬ್ಯಾಂಕ್ ಖಾತೆಗಳ ಮೂಲಕವೇ, ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಇದು ಬಹಳಷ್ಟು ಜನಪ್ರಿಯ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ ಸರ್, ಇದು ಡಿಜಿ ಲಾಕರ್. ಇವಾಗ ನಾವು ಪ್ರತಿಯೊಂದು ಮಾಸ್ಕ್ ಅಡಿಗೆ ನಾವು ನಿಂತ್ಕೋಬೇಕಾಗಿತ್ತು ಅಥವಾ ಸಾಕಷ್ಟು ಆ ಬಗ್ಗೆ ಗೊಂದಲಗಳಿತ್ತು. ಅದೇ ಈಗ ನಮ್ಮ ಡಿಜಿ ಲಾಕರ್ ಬಂದು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳಿರಬಹುದು ಅಥವಾ ಆಮೇಲೆ ವಾಹನ ಪರವಾನಗಿಗಳಿರಬಹುದು, ಪ್ರತಿಯೊಂದು ನಾವು ಸರ್ಕಾರಿ ದಾಖಲೆಗಳನ್ನು ನಾವು ಡಿಜಿಟೀಕರಣದ ಮೂಲಕವೇ ನಾವು ಪಡೆಯೋದಕ್ಕೆ ಅವಕಾಶ ಇದೆ.
1: ಆರ್ಥಿಕ ಪ್ರಗತಿಯಿಂದಾಗ ಕೇವಲ ಹಣಕಾಸು ಅಥವಾ ವ್ಯವಹಾರ ವ್ಯಾಪಾರ ಅಷ್ಟೇ ಅಲ್ಲ,
0: ಹೌದು,
1: ಶಿಕ್ಷಣನೂ ಕೂಡ ಮುಖ್ಯ ಆಗುತ್ತೆ. ಒಂದು ಬಹಳ ದೊಡ್ಡ ಮಾನದಂಡನೇ ಶಿಕ್ಷಣ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪೂರಕವಾಗಿ ಅದಕ್ಕೆ ಕೆಲಸ ಮಾಡ್ತಾರೆ.
0: ಅದಕ್ಕೆ ಈ ಶಿಕ್ಷಣ ಅಂತೀವಿ ಸರ್. ಅಂದ್ರೆ ಈ ಎಜುಕೇಶನ್ ಅಂದ್ರೆ ಇವಾಗ ನಮ್ಮೆಲ್ಲರೂ ಆನ್ಲೈನ್ ಮೂಲಕವೇ ಅಥವಾ ತಮ್ಮ ಒಂದು ಮೊಬೈಲ್ ಮೂಲಕವೇ ಇವತ್ತು ಶಿಕ್ಷಣ ಒಂದು ಕ್ಷೇತ್ರದ ವಿಸ್ತರಣೆ ಆಗ್ತಿದೆ. ನನ್ನ ಮನೇಲಿ ಕುತ್ಕೊಂಡು ಯಾವುದೇ ಪದವಿ ಪಡ್ಬೋದು, ಓದ್ಕೋಬಹುದು, ತಿಳ್ಕೊಳ್ಬಹುದು, ಜ್ಞಾನಾರ್ಜನೆ ಮಾಡ್ಬೋದು. ಇವೆಲ್ಲ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶೈಕ್ಷಣಿಕ ಕ್ಷೇತ್ರ.

0: ಕ್ರಾಂತಿಯೂ ಆಗಿದೆ ಅಂತ ಹೇಳ್ಬೋದು ಸರ್, ಈ ಒಂದು ಡಿಜಿಟಲೀಕರಣದಿಂದ. ಅದ್ರ ಜೊತೆಗೆ ನಮ್ಮಲ್ಲಿ ಇ ನ್ಯಾಮ್ ಬಹಳ ಇದು ಫೇಮಸ್ ಇದೆ. ಇ ನ್ಯಾಮ್ ಅಂದರೆ ನಮ್ಮಲ್ಲಿ ಹೇಗೆ ಇದು ರೈತರಿಗೆ ವಿಶೇಷವಾಗಿ ಒಂದು ಮಾರುಕಟ್ಟೆಯ ಅಭಿವೃದ್ಧಿ, ರೈತರು ಸಹ ತಮ್ಮ ಆನ್ಲೈನ್ ವ್ಯವಹಾರದ ಮೂಲಕ ಅವರು ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ತಮ್ಮ ಕೃಷಿ ವಸ್ತುಗಳನ್ನು ತರಕಾರಿ ಸೊಪ್ಪಿನಿಂದ ಹಿಡಿದು ಅಥವಾ ಹಣ್ಣು ತರಕಾರಿಯಿಂದ ಮಾರುವಂತಹ ಒಂದು ಸುಲಭ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ಅವರು ಡಿಜಿಟಲ್ ವ್ಯವಹಾರಗಳ ಮೂಲಕ ಸಾಕಷ್ಟು ಅವರ ಮಾರುಕಟ್ಟೆ ಕ್ಷೇತ್ರದ ವೃದ್ಧಿಯ ಜೊತೆಗೆ ಹಣ ಅಥವಾ ಅವರ ಆದಾಯ ಗಳಿಕೆಯಲ್ಲೂ ಸಹ ಇದು ಮುಖ್ಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಡಿಜಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಭಾರತ್ ನೆಟ್ ಅಂತ, ಬರೀ ನಾವು ನಗರಗಳು ಪಟ್ಟಣಗಳು ಇಲ್ಲಿ ಮಾತ್ರ ನಮಗೆ ಇಂಟರ್ನೆಟ್ ಸೌಕರ್ಯ ಅಥವಾ ಇವೆಲ್ಲ ಸಾಧ್ಯ ಆಗತ್ತೆ ಅಂತ. ಸೊ ಈ ಸಲುವಾಗಿ ಭಾರತ್ ನೆಟ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಹ ಈ ಒಂದು ಯೋಜನೆಯನ್ನು ವಿಸ್ತರಣೆ ಮಾಡ್ತಿದೆ. ಅಂದರೆ ಇಲ್ಲಿ ಬ್ರಾಡ್ ಬ್ಯಾಂಡ್ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ನಮ್ಮ ನಗರ ಹಳ್ಳಿಗಳಿರುವ ಅಂತರವನ್ನು ಸಹ ಕಡಿಮೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಹೇಳಿದ್ವಲ್ಲ ಸರ್, ಈ ಆರೋಗ್ಯ ಅಥವಾ ನಮ್ಮಲ್ಲಿ ಟೆಲಿಮೆಡಿಸಿನ್ ಇರ್ಬೋದು ಅಥವಾ ನಮ್ಮಲ್ಲಿ ಶಿಕ್ಷಣ ಇರ್ಬೋದು ಅಥವಾ ನಾವು ಇವಾಗ ಯೂಟ್ಯೂಬಲ್ಲಿ ಅಥವಾ ನಾವು ಏನೇ ನಮ್ಗೆ ಬೇಕಿರುವಂಥ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಾವು ಹೇಗೆ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬಹುದಾಗಿದೆ, ನಮ್ಗೆ ಬೇಕಿರೋ ದಾಖಲೆಗಳನ್ನು ತರಿಸ್ಕೊಳ್ಬೋದು ಅಥವಾ ಮಾಡ್ಕೊಳ್ಳೋದಕ್ಕೆ ತುಂಬ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ನಮಗೆಲ್ಲ ಗೊತ್ತಿದೆ ಸರ್ಕಾರಿ ಸೇವೆಗಳು, ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು ಅಥವಾ ನಮ್ಮ ಭೂ ದಾಖಲೆಗಳಿರ್ಬೋದು, ಜನ್ಮ ಮರಣ ಪ್ರಮಾಣ ಪತ್ರಗಳಿರಬಹುದು, ಇವೆಲ್ಲವನ್ನು ಸಹ ನಾವು ಪಡೆಯೋದಕ್ಕೆ ನನ್ನ ಮೊಬೈಲಲ್ಲೇ ಅಥವಾ ನಮ್ಮ ಮನೆ ಬಾಗಿಲಿಗೆ ನನ್ನ ಜೊತೆಗೆ ಇರೋದಕ್ಕೆ, ಅಂದರೆ ಇವು ಡಿಜಿಟಲ್ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ ಸರ್.
1: ಸುಧಾರಣೆಗಳಿಗೆ
0: ಹೌದು ಸರ್,
1: ಇವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ, ಹಾಗೆಯೇ ರೈತರ ಬದುಕು ಹಸನಾಗುವಂಥದ್ದು, ಆಮೇಲೆ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದಂಥ ಜನ, ಈಗ ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಜಿ ಎಸ್ ಟಿ ಬಗ್ಗೆ ಆಗಲೇ ಪ್ರಸ್ತಾವ ಮಾಡಿದ್ರಿ ತಾವು, ಒಂದು ದೇಶ ಒಂದು ತೆರಿಗೆ, ಅದು ಜಗತ್ತಿನ ಗಮನ ಸೆಳೆದಂತ ಮತ್ತೊಂದು ಕಾರ್ಯಕ್ರಮ ಭಾರತದ ಮೂಲಕ.
0: ಜಿ ಎಸ್ ಟಿ ಸರ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ನಮ್ಮಲ್ಲಿ ಡಜನ್ ಗಟ್ಟಲೆ ಪರೋಕ್ಷ ತೆರಿಗೆಗಳಿದ್ವು ಸರ್. ನಮ್ಮಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ತೆರಿಗೆಗಳಲ್ಲಿ ಎರಡು ವಿಧ.
1: ಹೌದು, ಆಯಾ ರಾಜ್ಯ ಸೀಮಿತ.
0: ಹೌದು ಸರ್,
1: 500ಕ್ಕೂ ಹೆಚ್ಚು ತೆರಿಗೆಗಳು ಅಂತೆಲ್ಲ ಓದ್ತಾ ಇದ್ದೆ ನಾನು.
0: ಹೌದು ಸರ್, ಖಂಡಿತ ಎಲ್ಲರಿಗೂ ಎಷ್ಟೊಂದು ಒತ್ತಡ ಅಥವಾ ತುಂಬಾ ಭಾರ ನಮ್ಮ ಜನರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು ಜಿ ಎಸ್ ಟಿನ ಅಳವಡಿಸ್ಕೊಂಡು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದಾಗ, ಸೊ ನಮ್ಮ ಭಾರತವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನದ ಫಲವಾಗಿ ಈ ಜಿ ಎಸ್ ಟಿಯನ್ನು 2017ರಲ್ಲಿ ಜಾರಿಗೆಗೊಳಿಸಲಾಯಿತು. ಅಂದರೆ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಜಾರಿಗೊಳಿಸಲಾದ ಯೋಜನೆಯೇ ಜಿ ಎಸ್ ಟಿ ಅಂತ ಹೇಳ್ಬೋದು. ಈ ಜಿ ಎಸ್ ಟಿ ನೋಡಿ ನಮ್ಗೆ ಗಮನಿಸಿದಾಗ ಅತ್ಯಲ್ಪ ಅವಧಿಯಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸಿದ ತೆರಿಗೆಗಳಲ್ಲಿ ಈ ಜಿ ಎಸ್ ಟಿನು ಒಂದಾಗಿದೆ. ಈಗ ಮೊದಲೆರಡ ಸ್ಥಾನ ಜೊತೆಗೆ ಮೂರನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಳ್ಳುವ ಮಟ್ಟಿಗೆ ನಮ್ಮಲ್ಲಿ ಜಿ ಎಸ್ ಟಿಯಿಂದ ಹೆಚ್ಚು ಆದಾಯ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 2017-18ರಲ್ಲಿ 9.5 ಲಕ್ಷ ಕೋಟಿ ಆದಾಯ ಜಿ ಎಸ್ ಟಿಯಿಂದ ಬಂದಿದ್ರೆ 2022-23ನೇ ಒಂದು ಸಾಲಿನಲ್ಲಿ 19.5 ಲಕ್ಷ ಕೋಟಿ ಏರಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಹೌದು ಸರ್. ಮತ್ತು ಏಪ್ರಿಲ್ 2026ರಲ್ಲೇ 2.42 ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಗಮನಿಸಿದಾಗ ಇದೊಂದು ಸ್ಥಿರ ಬೆಳವಣಿಗೆ ಅಂತ, ಮೊದಲು ಫ್ಲಕ್ಚುಯೇಷನ್ಸ್ ನಮ್ಮಲ್ಲಿ ಇತ್ತು, ಈಗ ಒಂದು ಸ್ಥಿಮಿತತೆ, ಆರ್ಥಿಕ ಸ್ಥಿಮಿತತೆ, ಪ್ರಗತಿ ಸಾಧಿಸಬೇಕು ಅಂದರೆ ನಮಗೆ ಸ್ಥಿರ ಆದಾಯ ಬರೋದು ಬಹಳ ಮುಖ್ಯ. ಸೊ ಈ ಒಂದು ಸ್ಥಿರ ಆದಾಯವನ್ನು ತಂದುಕೊಡುವಲ್ಲಿ ಜಿ ಎಸ್ ಟಿ ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ವ್ಯಾಪಾರ ವಾಣಿಜ್ಯದಲ್ಲಿ ಸೋರಿಕೆ.
0: ಹೌದು ಸರ್, ಸೋರಿಕೆ ಆಗ್ತಿತ್ತು,
1: ವಂಚನೆ,
0: ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ವಂಚನೆ, ಬಹುತೇಕವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲಾ ವ್ಯಾಪಾರಿಗಳು ಇಂದು ಬಹುತೇಕವಾಗಿ ತೆರಿಗೆ ಜಾಲಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಈ ಮೂಲಕ ನಮ್ಮಲ್ಲಿ ಯಾಕೆ ಅಂದ್ರೆ ಇದೇ ಸೇಮ್ ಡಿಜಿಟಲ್ ವ್ಯವಹಾರಗಳು ಮತ್ತೆ ಅಧಿಕೃತ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಇವೆಲ್ಲವೂ ಸಹ ಪಾರದರ್ಶಕತೆ ಇರೋದ್ರಿಂದ ಯಾರ್ಯಾರ ನಿಗದಿತ ಆದಾಯಕ್ಕಿಂತ ಹೆಚ್ಚು ಪಡೀತಾರೋ ಅವರೆಲ್ಲರೂ ಸಹ ಇಂದು ತೆರಿಗೆಯ ಒಂದು ಜಾಲಕ್ಕೆ
1: ಅಥವಾ
0: ಒಳಪಟ್ಟಿದ್ದಾರೆ. ಈ ಮೂಲಕ ತಂತಾನೆ ದೇಶದ ಆದಾಯ ಹೆಚ್ಚಾಗುವಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಕೊಡುಗೆ ಬಹಳ ದೊಡ್ಡದಿದೆ.
0: ಹೌದು ಸರ್.
1: ಹಾಗಾಗಿ ಕೇಂದ್ರ ಸರ್ಕಾರ ಈ 12 ವರ್ಷಗಳ ಅವಧಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅವಕಾಶವನ್ನು ಕೊಡ್ತು. MSMEಗಳು, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ನಿಂತರು. ಇದ್ರ ಬಗ್ಗೆ ಒಂದಿಷ್ಟು.
0: ನಮ್ಮಲ್ಲಿ ಕೃಷಿ ದೇಶದ ಬೆನ್ನೆಲುಬು, ನಮಗೆ ಕೃಷಿಗೆ ಸಾಕಷ್ಟು ನಮ್ಮಲ್ಲಿ ಹೆಚ್ಚು ಉದ್ಯೋಗದಲ್ಲಿ ನಿಂತಿದ್ದಾರೆ.
1: ಸೊ ಆದ್ರೆ ಕೈಗಾರಿಕೆ ಮಾಡಿ
0: ಹೌದೌದು, ಆದ್ರೆ ಈಗ ನಮ್ಮಲ್ಲಿ ಕೃಷಿಗೆ ಮೂಲಾಧಾರ ನಮ್ಮ ಕೈಗಾರಿಕೆಗಳು ಆಗಿದೆ ಅಂತ ಹೇಳ್ಬೋದು. ನಮ್ಗೆಲ್ಲ ಈ ಕೈಗಾರಿಕೆಗಳು ನಮ್ಮ ದೇಹದ ಮೂಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದು ದೇಶ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ.
1: ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೂಳೆಗಳು
0: ಗಟ್ಟಿ ಇರಬೇಕು, ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ

0: ಸೊ ಆ ದೇಶ ಕೈಗಾರಿಕಾ ದೃಷ್ಟಿಯಿಂದ ಅದು ಬಲಿಷ್ಠವಾದಾಗ ಮಾತ್ರ ಪ್ರಗತಿ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಸರ್ಎಂ ವಿಶ್ವೇಶ್ವರಯ್ಯವರು ಕೈಗಾರಿಕೀಕರಣ ಮೇಲೆ ವಿನಾಶ ಅಂತ ಹೇಳಿದರು. ಸೊ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಬೃಹತ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಆದರೆ ಈ ಒಂದು ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ದೊಡ್ಡ ಬೃಹತ್ ಕೈಗಾರಿಕೆಗಳು ಕಾರ್ಪೊರೇಟ್ ವಲಯದ ಜೊತೆಗೆ ನಮ್ಮಲ್ಲಿ MSME ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ MSME ನಮ್ಮಲ್ಲಿ ಈ ಕೊಡುವಾಗ ಸಾಲವನ್ನು ಇದು ನಾಲ್ಕು ಭಾಗ ಮಾಡಿದೆ, ಅದೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ಶಿಶು, ಕಿಶೋರ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ ಸಾಲವನ್ನು ನಾಲ್ಕು ವರ್ಗ ಮಾಡಿದೆ. ಏನು ಈ ಶಿಶು ಅಂದ್ರೆ ಆಗ ತಾನೇ ಒಂದು ಹುಟ್ಟಿದಂತಹ ಸ್ಥಾಪನೆಯಾದ ಕೈಗಾರಿಕೆಗಳು, ಇವುಗಳಿಗೆ ಸರ್ಕಾರ 50,000 ಸಾಲ ಸೌಲಭ್ಯವನ್ನು ನೀಡುತ್ತೆ. ಹೊಸದಾಗಿ ಸ್ಥಾಪನೆ ಆದಂತಹ ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ 50,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಇನ್ನು ಕಿಶೋರ್ ಅಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದಲ್ಲಿರುವಂತಹ ಒಂದು ಸಣ್ಣ ಕೈಗಾರಿಕೆಗಳಿಗೆ, ಹೌದು, ಆಗಿರುವಂತಹ ಕೈಗಾರಿಕೆಗಳಿಗೆ 50,000 to 5,00,000 ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ನಂತರ ತರುಣ್ ಅಂತಂದ್ರೆ ಅದು ಯುವ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದ ಜೊತೆಗೆ, ಹೌದು ಸರ್, ಎಲ್ಲಿ ವಿಸ್ತರಣೆ ಉದ್ಯಮ ಸ್ಥಾಪನೆ ಜೊತೆಗೆ ವಿಸ್ತರಣೆ ಒಂದು ಸಣ್ಣ ಕೈಗಾರಿಕೆಗಳಿಗೆ 5,00,000 to 10,00,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಮತ್ತೆ ತರುಣ್ ಪ್ಲಸ್ ಅಂತಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಈ ನಮ್ಮಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆದು ಆ ಮುದ್ರಾ ಸಾಲಗಳನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡುವಂತಹ ಉದ್ಯಮಗಳಿಗೆ 10,00,000 to 20,00,000 ಸಾಲವನ್ನ ಕೊಡುತ್ತೆ. ಸೊ ಹೀಗೆ ಯಾರು ಸುಲಭವಾಗಿ ಅಥವಾ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರ ಸಾಲವನ್ನ, ಸೊ ಅವ್ರಿಗೆ ಹೆಚ್ಚು ಮೊತ್ತದ ಸಾಲವನ್ನು ಕೊಡುವ ಮೂಲಕ ಇನ್ನಷ್ಟು ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗಕ್ಕೆ, ಉದ್ಯಮ ವಿಸ್ತರಣೆಗೆ, ನಮ್ಗೆಲ್ಲ ಗೊತ್ತಿದೆ ಒಂದು ಉದ್ಯಮ ಸ್ಥಾಪನೆ ಆಯಿತು ಅಂದ್ರೆ 100,000 ಜನರಿಗೆ ಉದ್ಯೋಗಾವಕಾಶ ಸಿಗತ್ತೆ ಅಂತ ಅರ್ಥ. ಹೀಗೆ ವಿಸ್ತರಣೆ ಮೂಲಕ ಒಂದು ಉದ್ಯಮದ ಪ್ರಗತಿಯ ಜೊತೆಗೆ ಸಮಾಜ, ಸಮುದಾಯ ತಂತಾನೆ ಪ್ರಗತಿ ಆಗತ್ತೆ. ಸೊ ಈ ಸಲುವಾಗಿ ನಮ್ಮ ಸರ್ಕಾರ ಈ ಒಂದು ಮುದ್ರಾ ಸಾಲ ಸೌಲಭ್ಯವನ್ನು ಕೊಡ್ತಿರುವಂತದ್ದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ನಮ್ಮ ಈ ಮುದ್ರಾ ಸೌಲಭ್ಯ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಪ್ರಮುಖವಾದ ಯೋಜನೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮಲ್ಲಿ MSME 2014 8.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ರೆ 2024 27.23 ಲಕ್ಷ ಕೋಟಿಯಷ್ಟು ಸಾಲ ಏರಿಕೆ ಆಗಿರೋದು, ವಿಸ್ತರಣೆ ಆಗಿರೋದು ಒಂದು ಮುಖ್ಯವಾದ ಅಂಶ. ಜೊತೆಗೆ 2024-25 ನಮ್ಮಲ್ಲಿ 33.65 ಲಕ್ಷ ಕೋಟಿ ಸಾಲವನ್ನು ಮಂಜೂರಿಯನ್ನ ಮಾಡಲಾಗಿದೆ. ಅಂದರೆ ನಮ್ಮಲ್ಲಿ ಯಾಕೆ ಅಂತಂದರೆ, ಸೊ ಈ ಮೂಲಕ ನಮ್ಮಲ್ಲಿ ಸಣ್ಣ, ಸೂಕ್ಷ್ಮ, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ ಆಗಲಿ. ಏಕೆಂದರೆ ದೇಶದ ಬೆನ್ನೆಲುಬು ಕೃಷಿ, ಅದರ ಜೊತೆಗೆ ನಮ್ಮ MSME ದೇಶದ ಬೆನ್ನೆಲುಬು ಆಗಿದೆ ಅಂತ ಹೇಳ್ಬೋದಾಗಿದೆ ಸರ್.
1: ಅದರಲ್ಲೂ ಈ MSME ಜಾಸ್ತಿ ಒತ್ತು ಕೊಟ್ಟಿದ್ದು, ಇಂಪಾರ್ಟೆನ್ಸ್ ಕೊಟ್ಟಿದ್ದು ಬಹುಶಃ ಕೋವಿಡ್ ನಂತರದ ಕೂಗು, MSME ಬಂದಂತ ಕೂಗು. ಯಾಕೆಂದ್ರೆ ಆ ಟೈಮಲ್ಲಿ MSME ಸಂಪೂರ್ಣವಾಗಿ ನೆಲಕಚ್ಚಲಕ ಸಂದರ್ಭ, ಅದನ್ನ ಚೇತರಿಸಿಕೊಳ್ಬೇಕು ಅಂದ್ರೆ ಈ ಸಹಾಯ ಬೇಕೇ ಬೇಕಿತ್ತು.
0: ನೋಡಿ ಸರ್, ಈಗ MSME ನಮ್ಮ ಒಟ್ಟು ದೇಶೀಯ GDP 31% ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇದೆ. ಮತ್ತೆ ನಮ್ಮ ಹೆಚ್ಚು ರಫ್ತು ಮಾಡ್ತಿರುವಂತ ವಸ್ತುಗಳಲ್ಲಿ MSME ವಸ್ತುಗಳ ಒಂದು ಪಾಲು 48% ಹೆಚ್ಚಿದೆ. ಮತ್ತು ಒಟ್ಟು ಉದ್ಯೋಗಾವಕಾಶ ಸೃಷ್ಟಿಯಲ್ಲಿ ಸುಮಾರು 32.82 ಕೋಟಿಯಷ್ಟಕ್ಕಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನು ನಮ್ಮ MSME ನೀಡಿದೆ ಅಂತ ಹೇಳ್ಬೋದು. ನಮ್ಮ ಭಾರತದಾದ್ಯಂತ ನಮ್ಮಲ್ಲಿ ಒಂದು 8 ಲಕ್ಷಕ್ಕಿಂತಲೂ ಹೆಚ್ಚು MSME ಘಟಕಗಳು ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಅನೇಕ MSME ನೋಂದಾವಣೆಯನ್ನು ಮಾಡಿಕೊಂಡಿದೆ ಅಂದಾಗ, ನಮ್ಮಲ್ಲಿ ಜನ ಹೇಗೆ ಒಂದು ಉತ್ತೇಜನ ಕೊಟ್ಟಾಗ ಹೇಗೆ ಮುಂದೆ ಬರ್ತಾರೆ, ಸ್ವ ಉದ್ಯೋಗ ಅಥವಾ ಉದ್ಯಮಶೀಲತೆ, ಸ್ವಾವಲಂಬನೆ ಗಳಿಸೋಕ್ಕೆ ಹೇಗೆ ಪ್ರಯತ್ನಶೀಲರಾಗ್ತಾರೆ, ಆತ್ಮನಿರ್ಭರ ನಡೆಸೋದಕ್ಕೆ ಹೇಗೆ ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಯೋಜನೆ ಸರ್.
1: ಅಂದ್ರೆ ಈಗ ನಾವು ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ.
0: ಹೌದು ಸರ್, ಹೌದು.
1: ಬೇರೆ ದೇಶಗಳಿಗೆ ಎಷ್ಟೋ ಸಹಾಯ ಹಸ್ತವನ್ನ ಚಾಚಿರುವಂತ ಉದಾಹರಣೆಗಳಿದ್ದಾವೆ ಈ ಕಾರ್ಯಕ್ರಮಗಳ ಮೂಲಕ. ಈ ವಿದೇಶಗಳಿಗೆ ನೀಡುವಂತ ಸಹಾಯ ಅಥವಾ ವಿದೇಶಗಳಿಂದ ನಾವು ಪಡ್ಕೊಳ್ತಕ್ಕಂಥ ಸಹಾಯಕ್ಕೆ G20 ಅಥವಾ ವಿದೇಶಿ ನೇರ ಹೂಡಿಕೆ ಕೂಡ ಮುಖ್ಯ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಮೇಡಮ್.
0: ಯಾವ ದೇಶವೂ ಸ್ವಾವಲಂಬಿ ಅಲ್ಲ ಸರ್, ನಾವು ಪ್ರತಿಯೊಂದು ವಿಷಯದಲ್ಲೂ ಬೇರೆ ದೇಶದ ಮೇಲೆ ಅವಲಂಬನೆ ಆಗಲೇಬೇಕಾಗತ್ತೆ. ಕಿ ನಾನು ಅಭಿವೃದ್ಧಿ ಸಾಧಿಸಬೇಕು, ಪ್ರಗತಿ ಸಾಧಿಸಬೇಕು, ಯೋಜನೆಗಳು ಬಹೋನ್ನತವಾಗಿದೆ, ಆದರೆ ಎಲ್ಲ ಯೋಜನೆಗಳನ್ನು ನಾನು ಜಾರಿಗೊಳಿಸಬೇಕು ಅಂದರೆ ಅತ್ಯವಶ್ಯಕವಾಗಿ ನನಗೆ ಬಂಡವಾಳ ಬೇಕೇ ಬೇಕು. ಸೊ ನನ್ನಲ್ಲಿ ಕೊರತೆ ಇದ್ದಾಗ ನಾನು ಖಂಡಿತ ನಾನು ವಿದೇಶಗಳಿಂದ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ, ಆದರೆ ಅದನ್ನು ತೀರಿಸುವಂತಹ, ಮರುಪಾವತಿ ಮಾಡುವಂತಹ ಅಥವಾ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ವಿದೇಶಿ ನೇರ ಹೂಡಿಕೆ ಮುಖ್ಯ ಪಾತ್ರ ವಹಿಸಿದೆ. ಸೊ ಇಂಥ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ

0: ಅಂತ ನಾವು ಹೇಳ್ಬೋದು. ನಮ್ಮಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ, ಅಂದರೆ ನಮ್ಮ ಭಾರತ ಸರ್ಕಾರ ಹೇಗೆ ಬಿಸ್ನೆಸ್ ಅನ್ನ ನಾವು ಈಸಿಯಾಗಿ ಮಾಡಬೇಕು ಅನ್ನೋ ಕೆಲವು ಸುಧಾರಣೆಗಳು ಅವಶ್ಯಕತೆ ಇದೆ ನೋಡಿ. ಕಾರ್ಮಿಕರ ಕಾನೂನುಗಳ ಸುಧಾರಣೆ ಇರ್ಬೋದು, ತೆರಿಗೆ ವ್ಯವಸ್ಥೆ ಸರಳೀಕರಣ ಇರ್ಬೋದು, ಜಿ ಎಸ್ ಟಿ ಇರಬಹುದು, ಅಥವಾ ಡಿಜಿಟಲ್ ಕ್ರಾಂತಿ ಇರಬಹುದು, ಇವೆಲ್ಲವುಗಳಿಂದ ಎಫ್ ಡಿ ಐ ವಿಶ್ವಾಸ ಹೆಚ್ಚಾಗಿ ನಮ್ಮಲ್ಲಿ ಬಹುತೇಕವಾಗಿ ಇಂದು ಎಲ್ಲ ದೇಶಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ವಿಶ್ವದ ಹೂಡಿಕೆಯತ್ತ ನಮ್ಮ ಭಾರತದತ್ತ ಗಮನ ಹರಿಸ್ತಿರೋದು ಅನ್ನೋದು ಒಂದು ವಿಶೇಷವಾದ ಅಂಶ ಆಗಿದೆ ನೋಡಿ. ನಮ್ಮಲ್ಲಿ ನೇರ ವಿದೇಶಿ ಹೂಡಿಕೆ 2013-14 ಸುಮಾರು $36 ಬಿಲಿಯನ್ ಇತ್ತು. ಈಗ 2024-25 ಅಂಕಿಅಂಶಗಳು ನೋಡಿದಾಗ $81.04 ಬಿಲಿಯನ್ಗೆ ಹೆಚ್ಚಾಗಿದೆ ಅಂತ. ಸುಮಾರು 14% ಅಷ್ಟು ವಿದೇಶಿ ಹೂಡಿಕೆ ನಮ್ಮಲ್ಲಿ ಹೆಚ್ಚಾಗ್ತಿದೆ, ಅದು ಗಮನಿಸಬೇಕಾಗಿರುವ ಅಂಶ. ಮತ್ತೆ ನಮ್ಮಲ್ಲಿ ಏಪ್ರಿಲ್ 2000 2024 ನಮ್ಮ ಭಾರತಕ್ಕೆ ಬಂದ ಎಫ್ ಡಿ ಐ ಹರಿವು ಎಷ್ಟಿದೆ ಅಂದರೆ $1 ಟ್ರಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಸೊ ಇದು ಜಾಗತಿಕ ಹೂಡಿಕೆಯ ಒಂದು ಸುರಕ್ಷಿತ ತಾಣವಾಗಿಯೂ ಸಹ ನಮ್ಮ ಭಾರತ ಮಾರ್ಪಾಡಾಗಿದೆ ಅಂತ ಹೇಳುವಂತದ್ದು ಬಹಳ
1: ಹೂಡಿಕೆಗಿದ್ದಂತ ಅನೇಕ ನಿರ್ಬಂಧಗಳನ್ನು
0: ಉದಾರೀಕರಣ ಅಂತಲೂ ಹೇಳ್ಬೋದು. ನಮ್ಮಲ್ಲಿ ಉದಾರೀಕರಣ,
1: ಹಾಗಾಗಿ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಭಾರತದ ಕಡೆ ಒಂದ್ಸರಿ ನೋಡೋಣ
0: ನೋಡೋಣ.
1: ಯಾಕೆಂದ್ರೆ ಇವೆಲ್ಲವೂ ಕೂಡ ಸರಳಗೊಳಿಸೋದ್ರಿಂದ, ಸುಗಮಗೊಳಿಸಿರೋದ್ರಿಂದ ನಿರ್ಬಂಧ ಇದೆ,
0: ಆದ್ರೆ ಅದನ್ನ ಒಂದು ಸುರಕ್ಷಿತ ನಮ್ಮ ದೇಶದ ಸುರಕ್ಷತೆಯನ್ನು, ಆರೋಗ್ಯವನ್ನ, ಭದ್ರತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಸೊ ಅವುಗಳ ಬೆಳವಣಿಗೆ ಆಗುವ ಮೂಲಕ ನಮ್ಮ ದೇಶದ ಬೆಳವಣಿಗೆಗೆ ಏನ್ ಬೇಕೋ ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡುತ್ತಾ ದೇಶವನ್ನ ಮುನ್ನಡೆಸುವಂತ ಒಂದು ಪ್ರಯತ್ನವನ್ನು ಮಾಡಿ.
1: ಹಾಗಾಗಿನೇ Group 20 ಇದರಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದ್ದೀವಿ.
0: ಹೌದು ಸರ್, ನೋಡಿ G20 Group 20 ನಮ್ಮ ಭಾರತ 2023 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಏನು ಅಂದರೆ, ಈ G20 ಇದೇನು ವಿಶ್ವ ವ್ಯಾಪಾರ ಆಗತ್ತೆ, ಅದರಲ್ಲಿ ಶೇಕಡ 75% ವ್ಯಾಪಾರ ಈ G20 ಆಗತ್ತೆ ಅನ್ನೋದು ಒಂದು ಗಮನಿಸಬೇಕಾಗಿರುವ ಅಂಶ ಸರ್. ಅದ್ರ ಜೊತೆಗೆ ಇಡೀ ವಿಶ್ವದ ಆದಾಯದಲ್ಲಿ 85% ಆದಾಯ ಸಂಚಲನ ಆಗ್ತಿರುವಂತಹದ್ದು ಈ G20 ದೇಶಗಳಿಂದಾನೆ. ಮತ್ತು 2/3 ಜನಸಂಖ್ಯೆ ಈ ಒಂದು G20 ಇರುವಂತಹದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ
1: ವಿಶ್ವದ ಜನಸಂಖ್ಯೆಯಲ್ಲಿ 2/3
0: ಹೌದು ಅಷ್ಟು ಈ ಒಂದು G20 ರಾಷ್ಟ್ರಗಳಿದೆ. ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆಗೆ ಉದಯೋನ್ಮುಖವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇದರಲ್ಲಿ ಈ ಗ್ರೂಪ್ ನಲ್ಲಿ ಇರುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಶ್ವ ಗುರುವಾಗಲು ಹೊರಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಈಗ ನಮ್ಮ ಭಾರತದ ಕಡೆ ಗಮನ ಇದೆ. ಯಾಕೆ ಅಂತಂದ್ರೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಆರ್ಥಿಕ ವೇದಿಕೆಯಾಗಿ ನಮ್ಮ ಭಾರತನು ಬಲಗೊಳ್ತಿದೆ, ಪ್ರಗತಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ನಮ್ಮ ಜಾಗತಿಕ ನಾಯಕತ್ವದ ಬಲ ಹೆಚ್ಚಾಗ್ತಿದೆ, ಜೊತೆಗೆ G20 ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಧ್ವನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಇಡೀ ವಿಶ್ವದ ರಾಷ್ಟ್ರಗಳ ಆರ್ಥಿಕ ಮತ್ತು ಭದ್ರತಾ ಸಹಕಾರಕ್ಕೆ ವೃದ್ಧಿಸಲು ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ ವಿಶೇಷವಾಗಿ ನಮ್ಮಲ್ಲಿ ಇದೊಂದು ಥೀಮ್ ಇದೆ ಸರ್. ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ G20 ಅದೊಂದು ಘೋಷಣೆಯನ್ನು ಮಾಡ್ತು. ಏನು ಅಂತಂದರೆ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಅಂತ, ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ಭವಿಷ್ಯ ಅಂತ. ಅದು ವಸುದೈವ ಕುಟುಂಬಕಂ ಅಂತಲೂ ಹೇಳ್ಬೋದು. ಅದರಿಂದ ಸುಸ್ಥಿರ ಅಭಿವೃದ್ಧಿ, ಯಾಕೆಂದ್ರೆ ಇರುವುದೊಂದೇ ಭೂಮಿ, ಈ ಭೂಮಂಡಲದಲ್ಲಿ ಮಾತ್ರ ಸಕಲ ಜೀವರಾಶಿಗಳು ಜೀವಯೋಗ್ಯವಾಗಿರುವಂಥ ಪ್ರದೇಶ. ಆದ್ದರಿಂದ ಇದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ ಸಾಧಿಸಬೇಕು, ನಮ್ಮ ಮುಂದಿನ ಪೀಳಿಗೆಯೂ ಸಹ
1: ಉಳಿಸಿಕೊಳ್ಳಬೇಕು, ಅಭಿವೃದ್ಧಿನೂ ಆಗಬೇಕು.
0: ಅಭಿವೃದ್ಧಿ
1: ಒಂದೇ ಅಲ್ಲ,
0: ಹೌದು,
1: ಅಭಿವೃದ್ಧಿಯ ಜೊತೆ ಜೊತೆಗೆ ಈ ಸುಸ್ಥಿರತೆಯನ್ನ,
0: ಹೌದು,
1: ಈ ಭೂಮಂಡಲವನ್ನು ಉಳಿಸಿಕೊಳ್ಳಬೇಕು,
0: ಪರಿಸರದ ಸಂರಕ್ಷಣೆ ಮಾಡುವ ದಿಸೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆ ದೃಷ್ಟಿಯಲ್ಲಿ ಇದು ಪ್ರಯತ್ನಗಳನ್ನು ಮಾಡ್ತಿರೋದು ಒಂದು ಮುಖ್ಯವಾದ ಅಂಶ ಸರ್. ಸೊ ಜೊತೆಗೆ ಇಡೀ ನಮ್ಮ ಭಾರತದಲ್ಲಿ ಹೇಗೆ UPI ಮತ್ತೆ ಆಧಾರ್ ಮಾದರಿಯಲ್ಲೇ ವಿಶ್ವದಲ್ಲೂ ಸಹ ಇದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕುರಿತು ಜಾಗತಿಕವಾಗಿ ಗಮನವನ್ನ ಸರಿತಾ ಇದೆ. ಜೊತೆಗೆ ನಮ್ಮ ಭಾರತ ಈಗಾಗಲೇ ಹೇಳಿದ್ನಲ್ವ ಸರ್, ಹವಾಮಾನ ಇರ್ಬೋದು ಅಥವಾ ನಮ್ಮಲ್ಲಿ ಆರ್ಥಿಕ ಸ್ಥಿರತೆ ಇರ್ಬೋದು, ಸೊ ಇವೆಲ್ಲಗಳ ಕಡೆ ಇದು ಹೆಚ್ಚು ಗಮನವನ್ನ ವಹಿಸ್ತಾ ಇದೆ. ಸೊ ಇದು G20 ನಮ್ಮ ಭಾರತ ಒಂದು ಮುಖ್ಯ ಪಾತ್ರನ ವಹಿಸ್ತಾ ಇದೆ.
1: ಭಾರತದ ಕಡೆ ಬಹಳ ಭರವಸೆಯಿಂದ ನೋಡುವಂತ ರಾಷ್ಟ್ರಗಳಿದ್ದಾವೆ.
0: ಹೌದು ಸರ್,
1: ಈಗ ನಮ್ಗೆ ಮುಂದಿನ ಗುರಿ ವಿಕಸಿತ ಭಾರತದ ಪರಿಕಲ್ಪನೆ, ಅಭಿವೃದ್ಧಿಯ ಪರ್ವವನ್ನು ಸಾಧಿಸ್ತಾನೆ ಆ ಗುರಿಯ ಕಡೆ ನೋಡಬೇಕಾಗುತ್ತೆ. ಈಗ ತುಂಬ ಜನ ನಾವು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಎಲ್ಲಿದ್ದೀವಿ ಮೇಡಮ್?
0: ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಸರ್. ಇದಕ್ಕೆಲ್ಲ ನಮ್ಮಲ್ಲಿ ಲಾಸ್ಟ್ ಡೇ ನಮ್ಮಲ್ಲಿ ಐದನೇ ಸ್ಥಾನದಲ್ಲಿ ಇತ್ತು, ಸೂಪರ್ ಪವರ್ ಟಾಪ್ 5 ಕಂಟ್ರಿ ಆಗಿತ್ತು. ಈಗ ನಮ್ಮಲ್ಲಿ ನಾಲ್ಕನೇ ಸ್ಥಾನದಲ್ಲಿರುವಂಥದ್ದು ಖುಷಿಯ ಸಂಗತಿ. ಇನ್ನೂ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಇನ್ನೂ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಅಥವಾ ವಿಶ್ವ ಆರ್ಥಿಕ ತಜ್ಞರು, ಚಿಂತಕರು,

0: ಒಂದು ಉತ್ತಮ ಭವಿಷ್ಯ ನುಡಿತಾ ಇದೆ. ನಮ್ಮ ಭಾರತ ಇನ್ನೂ ಸೂಪರ್ ಪವರ್ ಕಂಟ್ರಿ ಆಗುತ್ತೆ ಅಥವಾ ಆರ್ಥಿಕವಾಗಿ ಅತಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವ ರಾಷ್ಟ್ರವಾಗಲಿದೆ,
1: ಮೂರನೇ ರಾಷ್ಟ್ರವಾಗಲಿದೆ
0: ಸಾಧ್ಯತೆಗಳಿದೆ. 2047 ಇಸ್ವಿಗೆ ಗೊತ್ತಿದೆ ಅಲ್ವಾ ಸರ್, ನಮ್ಮ ಭಾರತ ಸ್ವತಂತ್ರನ ಗಳಿಸ್ಕೊಂಡು ಒಂದು ಶತಮಾನ 100 ವರ್ಷಗಳ ಒಂದು ಸವಿ ನೆನಪು ಆಗೋಷ್ಟರಲ್ಲಿ ಇದು ನಮ್ಮ ಭಾರತವೂ ಸಹ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದೆ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದ್ರೆ, ಅನುಷ್ಠಾನಗೊಳಿಸಿದ್ರೆ ನಿಜವಾದ ಫಲಾನುಭವಿಗಳಿಗೆ, ಅದು ಯಾರ್ಯಾರ ಸಲುವಾಗಿ ನೀತಿ ನಿಯಮಗಳನ್ನ ಕಾನೂನುಗಳನ್ನ ಯೋಜನೆ ಕಾರ್ಯಕ್ರಮ ಕೊಂಡಿದ್ದಾರೋ ಅವರಿಗೆ ನೇರವಾಗಿ ತಲುಪುವಂತೆ ಮಾಡಿದ್ರೆ ಬಹುಶಃ ಈ ಕನಸು ನನಸಾಗತ್ತೆ.
1: ಇದರ ಮೂಲಕ ಬಡತನ ನಿರ್ಮೂಲನೆ ಕೂಡ ಒಂದು ಆದ್ಯತೆಯಾಗಿತ್ತು ಸರ್ಕಾರಕ್ಕೆ, ಒಂದು ಸವಾಲಾಗಿತ್ತು, ಆದ್ಯತೆಯಾಗಿ ಅದನ್ನು ತಗೊಂಡು ಇವತ್ತು ಬಡತನ ರೇಖೆಯಿಂದ ಮುಖ್ಯವಾಹಿನಿಗೆ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ.
0: ಹೌದು ಸರ್, ಹೌದು,
1: ನಿಜವಾಗ್ಲೂ ಕೂಡ ಅದೊಂದು ಹೆಗ್ಗಳಿಕೆ ವಿಚಾರ.
0: ಹೌದು ಸರ್,
1: ಆರ್ಥಿಕ ಅಭಿವೃದ್ಧಿ ಈ ಒಂದು ತೀರಾ ಬಡತನದಲ್ಲಿರತಕ್ಕಂತ ಅಥವಾ ಗುಂಪಿನಲ್ಲಿರತಕ್ಕಂತ ಜನರ ಬದುಕಿನಲ್ಲೂ ಕೂಡ ಆರ್ಥಿಕ ಸಬಲೀಕರಣವನ್ನ ತರಬೇಕು.
0: ಹೌದು ಸರ್,
1: ಸರ್ಕಾರ ಅದಕ್ಕೆ ಆದ್ಯತೆಯನ್ನು ಕೊಡ್ತು.
0: ನಿಜ ಸರ್,
1: ಮುಖ್ಯವಾಗಿ
0: ನಾರಿ ಶಕ್ತಿ ಎನ್ನುವುದು ಹೆಣ್ಮಕ್ಳು, ಯಾಕಂದ್ರೆ ನಮ್ಮಲ್ಲಿ ನಮ್ಮೆಲ್ಲ ಗಾಂಧೀಜಿಯಿಂದ ಅಂಬೇಡ್ಕರ್ ಆದಿಯಾಗಿ ನಮ್ಮಲ್ಲಿ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಲಿಂಗತ್ವ ಸಮಾನತೆ ಅಥವಾ ಸಮತೆಯಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಎಲ್ಲ ಒಂದ್ ನೈಜ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ದಿಸೆಯಲ್ಲಿ ನಾರಿ ಶಕ್ತಿಯ ಅಭಿವೃದ್ಧಿಗೆ, ಮಹಿಳೆಯರ ಸಬಲೀಕರಣದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಸರ್. ಅದು ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಕಳಿಗನ್ನ ಸ್ವಾವಲಂಬನೆಗೊಳಿಸುವಂತದ್ದು. ಹೇಗೆ? ಉದ್ಯೋಗಾವಕಾಶಗಳು, ಸ್ವಯಂ ಉದ್ಯೋಗ, ಹಣಕಾಸಿನ ಸೇವೆಗಳಿಗೆ ಅವ್ರಿಗೆ ಪ್ರವೇಶಾಧಿಕಾರ, ಅವರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ. ಹೌದು ಸರ್, ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಮುದ್ರಾ ಯೋಜನೆ. ಮುದ್ರಾ ಯೋಜನೆಯಲ್ಲಿ 68% ಸಾಲ ಸೌಲಭ್ಯಗಳನ್ನ ನಮ್ಮಲ್ಲಿ ಹೆಣ್ಮಕ್ಳು ಪಡ್ಕೊಂಡಿರೋದು ಒಂದು ವಿಶೇಷವಾದ ಅಂಶ. ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಎಲ್ಲ ಮಹಿಳೆಯರು, ವಿಶೇಷವಾಗಿ ಸಾಮಾಜಿಕ ಮತ್ತು ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದರೊಟ್ಟಿಗೆ ನಮ್ಮಲ್ಲಿ ಯಾರೇ ನಮ್ಮ ಅಲ್ಪಸಂಖ್ಯಾತ ಇರಬಹುದು, ಎಲ್ಲ ಆದಿವಾಸಿಗಳು ಎಲ್ಲರೂ ಸಹ ಒಳಗೊಂಡು ಈ ಮೂಲಕ ಅವ್ರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು. ಅದರ ಜೊತೆಗೆ ನಮ್ಮಲ್ಲಿ ಉದ್ಯಮಗಳಿಗೆ 10 ಲಕ್ಷದಿಂದ 1 ಕೋಟಿ ಅವ್ರಿಗೆ ಸಾಲ ಕೊಡ್ತಾ ಇದೆ ಸರ್, ಮಹಿಳೆಯರಿಗೆ. ಮತ್ತು ನಮ್ಮಲ್ಲಿ SC/ST ಯಾರು ಉದ್ಯಮಿಗಳಿದ್ದಾರೋ ಇವರೊಳಗೆ ನಮ್ಮ ಸರ್ಕಾರ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ. ಅದರ ಜೊತೆಗೆ ಹೊಸ ಹೊಸ ಉದ್ಯಮಗಳನ್ನು ಸ್ಟಾರ್ಟ್ಅಪ್ ಮಾಡಲು ಹೆಚ್ಚೆಚ್ಚಾಗಿ ಉತ್ತೇಜನ ಕೊಡ್ತಾ ಇದೆ. ಮತ್ತು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇರ್ಬೋದು ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇರ್ಬೋದು, ಈ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳು, ಸ್ತ್ರೀಶಕ್ತಿ ಗುಂಪುಗಳು, ಇವುಗಳ ಮೂಲಕ ಅವ್ರಿಗೆ ನೇರವಾಗಿ ಹಣದ ನೆರವು ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು, ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಅವನ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಹೌದು ಮಾರುಕಟ್ಟೆ ಸೌಲಭ್ಯ, ಮತ್ತೆ ಸರ್ಕಾರವೇ ನೇರವಾಗಿ ಖರೀದಿಯಲ್ಲಿ ಮುಖ್ಯ ಪಾತ್ರ ವಹಿಸುವಂತದ್ದು. ಹೀಗೆ ಲಕ್ಷಾಂತರ ಮಹಿಳೆಯರು ತಮ್ಮದೇ ಸ್ವಂತ ಆದಾಯ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಆರ್ಥಿಕ ಸ್ವಾವಲಂಬನೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ. ನೋಡಿ, ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ದೊರೆಯುವ ಸೌಲಭ್ಯಗಳನ್ನ ಬಳಸ್ಕೊಂಡು ಬಹಳ ವೇಗವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗ್ತಿದ್ದಾರೆ. ಖುಷಿಯ ಸಂಗತಿ ಸರ್. ವಿಶೇಷವಾಗಿ ಉಜ್ವಲ ಯೋಜನೆ ನಾವು ಹೇಳಿದ ಬಡ ಹೆಣ್ಮಕ್ಳು, ನಮ್ಮೆಲ್ಲ ಒಂದ್ ಕಡೆ ಹಳ್ಳಿಗಳಲ್ಲಿ ಆರೋಗ್ಯ ಅಥವಾ ಕಣ್ಣಿನ ಸಮಸ್ಯೆ, ಸಾಕು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನ ನಡೀತಾ ಇದ್ರು. ಸೊ ಈ ಮೂಲಕ ನಮ್ಮಲ್ಲಿ ಬಡ ಮಹಿಳೆಯರಿಗೆ ಉಚಿತ LPG ಸಂಪರ್ಕ ಇರ್ಬೋದು, ಅಥವಾ ಅವರಿಗೆ ಜನ್ಧನ್ ಯೋಜನೆ, ಇಲ್ಲೂ ಮಹಿಳೆಯರಿಗೆ ಅವ್ರ ಖಾತೆಗೆ ತೆರೆಯುವಿಕೆ, ನೇರವಾಗಿ ಅವರ ಖಾತೆಗೆ ಹಣ ವರ್ಗಾವಣೆ ಇರ್ಬೋದು, ಈ ಮೂಲಕ ಅವ್ರ ಸ್ವಾವಲಂಬನೆ ಗಳಿಸುವಂತದ್ದು.
1: 12 ವರ್ಷಗಳ ಕೇಂದ್ರ ಸರ್ಕಾರದ ಪಯಣದಲ್ಲಿ ಏನೆಲ್ಲ ಮುಖ್ಯವಾದಂಥ ಮೈಲುಗಲ್ಲುಗಳಾಗಿದೆ ಮತ್ತು ಎಷ್ಟು ಪ್ರಗತಿಯಾಗಿದೆ, ಮುಂದೇನಾಗಬೇಕು, ಮುಂದೆ ಹೋಗಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಗುರಿಯನ್ನು ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪರವಾಗಿ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್.
0: ತಾವು ನನ್ನನ್ನು ಆಹ್ವಾನಿಸಿ ಇದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟದಕ್ಕೆ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ತ್ಯಾಮಗೊಂಡ್ಲು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV.

0: ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಋಷಿಕೇಶ್ ಗಾಂಗುರ್ಡೆ ಅವರಿಂದ ಖಯಾಲ್ ಗಾಯನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಸಂಗೀತ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಜ್ ಸುನ್ತೆ ಹೇ ಋಷಿಕೇಶ್ ಗಾಂಗುರ್ಡೆ ಜೀ ಕಾ ಶಾಸ್ತ್ರೀಯ ಗಾಯನ್.
3: ದಿಸ್ ಇಸ್ ಆಕಾಶವಾಣಿ ಇನ್ ಟುನೈಟ್ಸ್ ಬ್ರಾಡ್ಕಾಸ್ಟ್ ಆಫ್ ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ಅ ವೋಕಲ್ ರಿಸೈಟಲ್ ಬೈ ಋಷಿಕೇಶ್ ಗಾಂಗುರ್ಡೆ.
2: ಪುಣೆ ಕೆ ಏಕ್ ಸಂಗೀತ ಪ್ರೇಮಿ ಪರಿವಾರ ಮೇ ಜನ್ಮೆ ಋಷಿಕೇಶ್ ಜೀ ಕೋ 5 ವರ್ಷ ಕಿ ಅಲ್ಪಾಯು ಮೇ ಹೀ ಅಪ್ನೆ ಪಿತಾ ಶ್ರೀ ಪುರುಷೋತ್ತಮ ಗಾಂಗುರ್ಡೆ ಸೆ ಸಂಗೀತ ಕಿ ಪ್ರಾರಂಭಿಕ ಶಿಕ್ಷಾ ಪ್ರಾಪ್ತ ಹುಯಿ. ಇಸ್ಕೆ ಪಶ್ಚಾತ್ ಉನ್ಹೊನೆ ಡಾಕ್ಟರ್ ವಿಕಾಸ್ ಕಶಾಲ್ಕರ್ ಔರ್ ಪಂಡಿತ್ ಯಶವಂತ ಬುವಾ ಜೋಶಿ ಸೆ 8 ವರ್ಷೋ ತಕ್ ಗ್ವಾಲಿಯರ್ ಘರಾನೆ ಕೆ ಗಾಯಕಿ ಕೋ ಬಾರಿಕಿಯೋ ಸೆ ಸೀಖಾ. ಇಸ್ಕೆ ಬಾದ್ ಋಷಿಕೇಶ್ ಜೀ ನೆ ಐಟಿಸಿ ಸಂಗೀತ ರಿಸರ್ಚ್ ಅಕಾದಮಿ ಕಿ ಪ್ರತಿಷ್ಠಿತ ಛಾತ್ರವೃತ್ತಿ ಪ್ರಾಪ್ತ ಕಿ ಔರ್ ಕಲ್ಕತ್ತಾ ಮೇ ಗ್ವಾಲಿಯರ್ ಜಯಪುರ್ ಆಗ್ರಾ ಘರಾನೆ ಕೆ ದಿಗ್ಗಜ್ ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಕೆ ಸಾನ್ನಿಧ್ಯ ಮೇ ಗುರು ಶಿಷ್ಯ ಪರಂಪರಾ ಕೆ ಅಂತರ್ಗತ 6 ವರ್ಷೋ ತಕ್ ಗಹನ್ ಪ್ರಶಿಕ್ಷಣ ಲಿಯಾ. ಉನ್ನೆ ಬನಾರಸ್ ಘರಾನೆ ಕಿ ವಿದುಷಿ ಗಿರಿಜಾ ದೇವಿ ಜೀ ಸೆ ಠುಮರಿ ದಾದ್ರಾ ಔರ್ ಕಜರಿ ಜೈಸೆ ಉಪಶಾಸ್ತ್ರೀಯ ರೂಪೋ ಕೋ ಸೀಖನೆ ಕಾ ಸೌಭಾಗ್ಯ ಭೀ ಪ್ರಾಪ್ತ ಹುವಾ.
3: ಬಾರ್ನ್ ಇನ್ ಟು ಅ ಮ್ಯೂಸಿಕ್ ಲವಿಂಗ್ ಫ್ಯಾಮಿಲಿ ಇನ್ ಪುಣೆ ಋಷಿಕೇಶ್ ವಾಸ್ ಇನಿಷಿಯೇಟೆಡ್ ಇನ್ ಟು ವೋಕಲ್ ಮ್ಯೂಸಿಕ್ ಅಟ್ ದ ಟೆಂಡರ್ ಏಜ್ ಆಫ್ 5 ಬೈ ಹಿಸ್ ಫಾದರ್ ಶ್ರೀ ಪುರುಷೋತ್ತಮ್ ಗಾಂಗುರ್ಡೆ. He later received extensive training for 8 years from Dr. Vikas Kashalkar and Pandit Yashwant Bua Joshi, learning the intricacies of the Gwalior Gharana. Thereafter, Rishikesh received the prestigious ITC Sangeet Research Academy Scholarship, coming under the tutelage of the stalwart Pandit Ullas Kashalkar. For 6 years, he underwent intense training in the pure Gharana Gayaki of the Gwalior, Jaipur and Agra traditions. He was also fortunate to learn semi-classical forms like Thumri and Dadra from the legendary Vidushi Girija Devi of the Banaras Gharana.
2: Rushikesh Gangurde Akashwani ke A shreni ke gayak kalakar hai. Unki gayaki mein sangeet ka saundarya, bhavyata aur madhurya jhalakta hai jo seedhe shrotaon ke man ko chhu leta hai aur yahi unke gayaki ki visheshta hai. गायन के साथ साथ वे एक कुशल तबला वादक भी है और उन्होंने कई कार्यक्रमों में अपने गुरु पंडित उल्लास कशालकर के साथ तबले पर संगत की है. वर्तमान में वे भारतीय विद्यापीठ पुणे के स्कूल ऑफ परफॉर्मिंग आर्ट्स में सहायक प्राध्यापक के रूप में कार्यरत है.
3: ऋषिकेश गांगुर्डे इज एन ए ग्रेड आर्टिस्ट ऑफ आकाशवाणी एंड इज स्टेडली कार्विंग अ निश फॉर हिमसेल्फ एज अ घरानेदार वोकलिस्ट who tries to give expression to the beauty, grandeur and sweetness of music so as to touch the human heart, and this is the hallmark of his singing. Beyond his vocal prowess, he is an accomplished tabla player and has even accompanied his guru Pandit Ullas Kashalkar in various concerts. Currently, he serves as an assistant professor in the School of Performing Arts at Bharati Vidyapeeth Pune.
2: आज के कार्यक्रम में ऋषिकेश गांगुर्डे जी को तबले पर संगत कर रहे हैं आशय कुलकर्णी और हारमोनियम पर संगत कर रहे हैं मकरंद खरवंडीकर. अपने गायन का आरंभ वे कर रहे हैं राग बिहागड़ा से. विलंबित रचना 3 ताल में निबद्ध है. बोल है प्यारी पग होले होले. इसके पश्चात वे 3 ताल में ही 2 द्रुत बंदिशें प्रस्तुत करेंगे निरख छब देखत और Rainu Dina Kaise Kateri.
3: In tonight's program, he is accompanied on the tabla by Shri Ashay Kulkarni and on the harmonium by Shri Makaranda Kharavandikar. Rishikesh begins his vocal recital with Raag Bihagada. The Vilambit composition is set to Teen Taal. This will be followed by Druta compositions in Teen Taal.

0: ಕವಚಕ್ಕೆ. ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರೀ ಸ್ಕೂಲ್

0: ಲೈನ್ ಏನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಕೇಳುಗರೇ, ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ವಂದನ, 6:30 ಚಿಂತನ ಆರ್.ಎಂ. ಶರ್ಮಾ ಅವರಿಂದ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಮುಕುಂದ್. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಹಳಿಬಂಡಿ ಮತ್ತು ಸಂಗೀತ ಕಟ್ಟಿ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ, 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರಾಯೋಜಿತ ಕಾರ್ಯಕ್ರಮ. ಅತಿಥಿ ಎಸ್.ಆರ್. ಸತೀಶ್ ಚಂದ್ರ, ಕ್ಯಾಂಪ್ಕೋ ಅಧ್ಯಕ್ಷರು. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಕನ್ನಡ ಚಿತ್ರಗೀತೆಗಳು. 10:00 ಬಾಲವೃಂದ. ಬಂಟ್ವಾಳ ತಾಲೂಕು ಕುಜಿಲಬೆಟ್ಟು ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾ ಕಾಲಕ್ಷೇಪ, ಪ್ರಸಂಗ ಸತ್ಸಂಗದ ಮಹಿಮೆ. ಹಿಂದಿ ಚಿತ್ರಗೀತೆಗಳು 11:30. 12:05 ವನಿತಾ ವಿಹಾರ. ಶಿಕ್ಷಣ ಅಂದು ಇಂದು, ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ. ಲೇಖಕಿ, ಆಧ್ಯಾತ್ಮ ಚಿಂತಕಿ ಅರುಣಾ ಉದಯಭಾಸ್ಕರ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಹಾರ್ಮೋನ್ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ಎಸ್ ಶಂಕರ್ ಹಾಡಿರುವ ಭಕ್ತಿಗೀತೆಗಳು. 1:30 ಚಕೋರಿ, ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಲೋಕಮುದ್ರ, ರಚನೆ ಡಾಕ್ಟರ್ ಬಿ.ಆರ್. ಕವಿತಾ ರೈ, ನಿರ್ಮಾಣ ಡಾಕ್ಟರ್ ಬಿ.ಎಂ. ಶರಭೇಂದ್ರ ಸ್ವಾಮಿ. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ, ಮಳೆ ಕೊಯ್ಲು ಮತ್ತು ಪರಿಸರ ಸಂರಕ್ಷಣೆ ಕುರಿತು ಮಾರ್ಕ್ ಶೇರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿ ಸುಮಾ ಆರ್ ಮಿತ್ರ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆ. 6:50 ಪುತ್ತಿಗೆ ರಘುರಾಮ ಹೊಳ್ಳ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ಪಂಚವಟಿ. 7:45 ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಕೇಂದ್ರ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಂಚಿತರಿಗೆ ಆದ್ಯತೆ. 8:35 ಸುಗಮ ಸಂಗೀತ, ದೀಕ್ಷಾ ರಾಮಕೃಷ್ಣ ಮತ್ತು ಶರಧಿ ಪಾಟೀಲ್ ಹಾಡಿರುವ ಭಾವಗೀತೆಗಳು. 9:30 ಕನ್ನಡ ಚಿತ್ರಗೀತೆಗಳು. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಾಕ್ಟರ್ ಮಂಡ ಸುಧಾರಣಿ ಅವರ ಹಾಡುಗಾರಿಕೆ. ಕೇಳುಗರೆ, ಇವು ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: This is Akashvani, the news read by Renuka. Prime Minister Narendra Modi today chaired a meeting with members of the PM Economic Advisory Council. The Prime Minister and the EAC discussed various ideas and measures to further boost India's economy.